0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ಅಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಪೂಜೆಯ ಮಾಡುವೆ, ಹೊರಕೇರಿ ರಂಗನ ಶ್ರೀ ಲಕ್ಷ್ಮೀ ಲೋಲನ ಪೂಜೆಯ ಮಾಡುವೆ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ ಏನು ಮನವೇ ಕೇಳಿ ಈ ಒಂದು ಗೀತೆಯನ್ನು

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಮಂಗಳ ಮಹಾಮಹಿಮ ರಂಗಗೆ ಮಂಗಳಂ ಮಹಾಲಕ್ಷ್ಮೀ ರಮಣಗೆ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಆರತಿಯನ್ನು ಬೆಳಗೀರೆ ಜಗದೀಶಗೆ ಶರಣಾಗತ ವತ್ಸಲ ತಿರುಮಲೇಶಗೆ ಆರತಿ ಬೆಳಗೀರೆ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕಾಂತ್ ಚುನಮರಿ, ಬೆಳಗಾವಿಯಿಂದ. ಈ ದಿನದ ಚಿಂತನ ವಿಷಯಕ್ಕೆ ನಾನು ಹೆಡ್ಡಿಂಗ್ ಅಥವಾ ಟೈಟಲ್ ಕೊಡಂಗಿಲ್ಲರಿ. ವಿಷಯ ಹೇಳ್ತಂದ್ರೆ ನೀವು ಅದನ್ನು ಕೇಳ್ಕೊಂಡು ಆ ವಿಷಯದ ಮೇಲೆ ಚಿಂತನೆ ಮಾಡಿ ನೀವೇ ಅದಕ್ಕೆ ಒಂದು ಚಲೋ ಹೆಡ್ಡಿಂಗ್ ಕೊಡ್ರಿ. ನಿಮ್ಮ ಜೀವನದಾಗ ನೀವು ಏನೋ ಒಂದು ಮಾಡಬೇಕು ಅಂತ ವಿಚಾರ ಮಾಡ್ತಾರೆ, ಅದಕ್ಕೆ ತಕ್ಕಂಥ ಬೇರೆಯವರ ಕಡೆಯಿಂದ ಒಪಿನಿಯನ್ ಕೇಳ್ಕೊತಾರೆ, ಏನು ಪ್ರಿಕಾಷನ್ ತಗೋಬೇಕು ಅಂತ ಕೇಳ್ತಾರೆ, ಮತ್ತು ಎಲ್ಲ ಅದಕ್ಕೆ ತಯಾರಿ ಮಾಡ್ಕೋತಾರೆ. ಇನ್ನು ಆ ಕೆಲಸ ಶುರು ಮಾಡಬೇಕು ಅನ್ನೋದ್ರಾಗ ಡೂಸ್ ಆ್ಯಂಡ್ ಡೋಂಟ್ಸ್ ಬರಕ್ಕೆ ಶುರು ಆಗ್ತಾರೆ. ಅಂದರೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನೀವು ಯಾರನ್ನರೇ ಏನು ಮಾಡಲಿ ಹೆಂಗೆ ಮಾಡಲಿ ಅಂತ ಕೇಳಿದ್ರೆ ಮಾತು ಬೇರೆ ಇರ್ತೈತ್ರಿ. ನೀವು ಕೇಳಿರಂಗಿಲ್ಲ ಸದ್ಯಕ್ಕೆ, ಆದರೂ ತಾವ ಬಂದು ತಮ್ಮ ಒಪಿನಿಯನ್ ಹೇಳ್ತಾರೆ. ಅದರಾಗ ಅವ್ರದ್ದು ಸಲಹೆಕ್ಕಿಂತ ಹೆಚ್ಚು ಡಿಸ್ಕರೇಜ್ ಮಾಡೋ ವಿಷಯ ಇರ್ತೈತಿ. ಅವ್ರ ಸಲಹೆಗಳು ಹೆಂಗಿರ್ತಾವಂದ್ರೆ, ನೀ ಏನು ಮಾಡೋಕ್ಕೆ ವಿಚಾರ ಮಾಡಿದಿಲ್ಲ ಅದು ನಿನ್ನ ಕೈಯಿಂದ ಆಗೋಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಅದಕ್ಕೆ ಹೈಲಿ ಕ್ವಾಲಿಫೈಡ್ ಇರಬೇಕು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು, ಆ ಫೀಲ್ಡ್ದಾಗ ಕಾಂಪಿಟಿಷನ್ ಭಾಳ ಐತಿ, ಇನ್ವೆಸ್ಟ್ಮೆಂಟ್ ಭಾಳ ಇರ್ತೈತಿ, ಸಕ್ಸಸ್ ಆಗಲಿಲ್ಲ ಅಂದರೆ ಏನು ಮಾಡಾವ, ಇನ್ನೂ ಎಷ್ಟೋ ಥರದ ಕ್ವಶನ್ ಬರ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂದರೆ, ನೀ ಭಾಳ ಓವರ್ ಎಂಬಿಷಿಯಸ್ ಇದೆ, ಬಿ ಪ್ರಾಕ್ಟಿಕಲ್, ಆ ಐಡಿಯಾ ಬಿಟ್ಬಿಡು ಅಂತ ಜಜ್ಮೆಂಟ್ ಕೂಡ ಪಾಸ್ ಮಾಡಿ ಹೋಗ್ತಾರೆ. ಆಗ ನೀವು ಇವರ ಮಾತು ಕೇಳಬೇಕೋ ಬ್ಯಾಡೋ, ಇದಕ್ಕೆ ಉತ್ತರ ನಿಮಗೊಂದು ಸ್ಟೋರಿ ಮೂಲಕ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಮ್ಮೆ ಒಂದು ಕಡೆ ಫ್ರಾಗದ ಅಂದರೆ ಕಪ್ಪಿಗಳದ ರೇಸ್ ಇಟ್ಟಿರ್ತಾರೆ. ರೇಸ್ ಎದ್ರದ ಅಂದ್ರೆ ಅಲ್ಲಿ ಒಂದು ಟೆಲಿಕಾಮ್ ಟವರ್ ಇರ್ತೈತಿ, ಅದನ್ನು ಹತ್ತೋದು. ಯಾ ಕಪ್ಪಿ ಮೊದಲು ಏರ್ತೈತಲ್ಲ ಅದಕ್ಕೆ ಫಸ್ಟ್ ಪ್ರೈಸ್. ಎಲ್ಲ ಕಪ್ಪಿಗಳಿಗೆ ದೊಡ್ಡ ಖುಷಿ, ನಮ್ಮ ಸ್ಕಿಲ್ ತೋರ್ಸಕ್ಕೆ ಇದೊಂದು ದೊಡ್ಡ ಅಪಾರ್ಚುನಿಟಿ ಅಂತ ರೇಸ್ದಾಗ ಭಾಗವಹಿಸಕ್ಕೆ ಬರ್ತಾರೆ. ಜನರಿಗೂ ಅಷ್ಟೇ ಕ್ಯೂರಿಯಾಸಿಟಿ, ಕಪ್ಪಿಗಳ ಇಷ್ಟು ದೊಡ್ಡ ಟವರ್ ಹೆಂಗೆ ಏರ್ತಾವು. ಇಲ್ಲಿ ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಹೆಚ್ಚು ಸರ್ಕ್ಯಾಸ್ಟಿಕ್ ಭಾವನೆನ ಹೆಚ್ಚಿತ್ತು ಜನರದ್ದು. ಇನ್ನು ರೇಸ್ ಶುರು ಸದ್ಯಕ್ಕೆ ಆಗಿರಂಗಿಲ್ಲ, ಅವಾಗನೇ ಕಾಮೆಂಟ್ಸ್ ಪಾಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವಕ್ಕೇನು ಹತ್ತಕ್ಕೆ ಸಾಧ್ಯ ಐತಿ, ಹತ್ತು ಮುಂದೆ ಮ್ಯಾಲಿಂದ ಬಿದ್ದು ಅಂದ್ರೆ ಸತ್ತು ಹೋಗ್ತಾವು, ಇಂಥ ಕಾಮೆಂಟ್ಸ್ ಕೇಳಿ ಕೆಲವೊಂದು ಕಪ್ಪಿಗಳು ಅಂಜಿ ರೇಸ್ದಾಗ ಭಾಗವಹಿಸಂಗಿಲ್ಲ. ಮತ್ತು ಕೆಲವು ಕಪ್ಪಿಗಳು ಸ್ವಲ್ಪ ಧೈರ್ಯ ಮಾಡಿ ಆ ಟವರ್ ಏರ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಜನರು ಜೋರ್ಸೆ ಕೂಗಾಕ ಶುರು ಮಾಡ್ತಾರೆ, ಈ ಟವರ್ ಹತ್ತುದ ಭಾಳ ಡಿಫಿಕಲ್ಟ್ ಐತಿ, ಕಾಳಜಿ ತಗೋ, ಕಾಲು ಜಾರಿತಂದ್ರೆ ಕೆಳಗೆ ಬೀಳ್ತೀರಿ, ಬಿದ್ದರೆ ಏನಾಗ್ತೈತಿ ನಿಮಗೆ ಗೊತ್ತೈತಿ. ಈ ಕಾಮೆಂಟ್ಸ್ ಕೇಳಿ ಕೆಲವೊಂದು ಕಪ್ಪಿಗಳು ಕೈಕಾಲ ತಣ್ಣಗಾಕಿ ಹಂಜೆ ಕೆಳಗೆ ಬೀಳ್ತಾರೆ ಮತ್ತು ಸಾಯುತ್ತಾವೆ. ಆದರೆ ಒಂದು ಸಣ್ಣ ಕಪ್ಪಿ ಯಾರು ಬೇಕಾದವ್ರು ಏನು ಬೇಕಾದನ ಅನ್ನಲಿ, ಹಗರ್ಕ ಮ್ಯಾಲ ಏರ್ಕೋ ಅಂತ ಹೋಗಿ ತುತ್ತು ತುದಿ ಮುಟ್ಟಿ ಆಮೇಲೆ ಮತ್ತು ಹಗರ್ಕ ಕೆಳಗೆ ಇಳಿದು ಬರ್ತೈತಿ. ಎಲ್ಲರೂ ಅದಕ್ಕೆ ಶಬಾಷಿ ಕೊಡ್ತಾರು, ಮತ್ತು ಅದನ್ನು ಕೇಳ್ತಾರೆ ನೀ ಹೆಂಗೆ ಈ ಟವರ್ ಹತ್ತಿದಿ ಅಂತ. ಅದಕ್ಕೆ ಆ ಸಣ್ಣ ಕಪ್ಪಿ ಏನೂ ರಿಯಾಕ್ಷನ ತೋರಿಸಂಗಿಲ್ಲ, ಯಾಕಂದ್ರೆ ಆ ಕಪ್ಪಿ ಕಿವುಡಿ ಇರ್ತೈತಿ. ಈಗ ನಿಮಗೆ ಆಲ್ರೆಡಿ ತಿಳಿದಿರ್ಬೇಕು ನಾನು ನಿಮಗೆ ಏನು ಹೇಳಬೇಕಂತೀನಂತೆ. ಈ ಸ್ಟೋರಿದಿಂದ ನಾವು ಏನು ಕಲ್ಕೋಬೇಕಂದ್ರೆ, ನಮ್ಮ ಗುರಿ ಸಾಧಿಸಬೇಕಾದ್ರೆ ಬೇರೆದವ್ರದ ಕ್ರಿಟಿಸಿಸಮ ಮತ್ತು ಪೆಸಿಮಿಸಮ್ಗೆ ಕಿವಿ ಕೊಡಬಾರ್ದು. ನಮ್ಮ ಎಬಿಲಿಟಿ ಮೇಲೆ ನಮಗೆ ನಂಬಿಕೆ ಇರಬೇಕು. ಇದೇ ಥರದ ನನ್ನ ಜೀವನದಾಗ ನಡೆದ ಒಂದು ಘಟನೆಯನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ನಾ ಐ ಐ ಟಿ ಬಾಂಬೆದಾಗ ನಾನು ಎಮ್ ಟೆಕ್ ಮುಗಿಸಿ 5 ವರ್ಷ ಮಲ್ಟಿನ್ಯಾಷನಲ್ ಕಂಪ್ನಿ ಒಳಗೆ ಕೆಲಸ ಮಾಡಿದ್ದೆ. ಆಗ ನನ್ನೊಬ್ಬ ಫ್ರೆಂಡ್ ಬಂದು, ನಿಂದ ಸ್ವತಃ ಕಂಪ್ನಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ನೀ ಇಷ್ಟು ಚಲೋ ಕೆಲಸ ಮಾಡ್ತಿ ಅಂತ ಅಂದರು. ಈ ವಿಚಾರ ತಲೆಯಾಗ ಓಡಾಡೋಕೆ ಶುರು ಮಾಡಿದ್ದೆ. ಕಂಪ್ನಿ ಶುರು ಮಾಡಬೇಕಂದ್ರೆ ನನ್ನ ಕಡೆ ರೊಕ್ಕ ಎಲ್ಲಿ ಐತಿ? ದೊಡ್ಡ ಕಂಪ್ನಿಗಳಿದ್ರೆ ಆರ್ಡರ್ ಕೊಡ್ತಾರೆ, ನಮ್ಮಂಥ ಸಣ್ಣ ಕಂಪ್ನಿಗೆ ಯಾರು ಆರ್ಡರ್ ಕೊಡ್ತಾರೋ? ಕಾಂಪಿಟಿಷನ್ ಭಾಳ ಐತಿ. ಇನ್ನೊಂದು ವಿಷಯ ಏನಂದರೆ ನನ್ನ ಕಡೆ ಫೋನ್ ಇರಲಿಲ್ಲ. ಫೋನ್ ಇರಲಿಲ್ಲ ಅಂದರೆ ಇದೇನು ದೊಡ್ಡ ವಿಷಯ ಅನ್ನಿಸ್ಬೋದು ನಿಮಗೆ. ಆದರೆ 1984 ಮುಂಬೈದಾಗ ಇವತ್ತು ನೀವು ಫೋನ್ ಬುಕ್ ಮಾಡಿದರೆ 12 ವರ್ಷ ಆದಮೇಲೆ ಲ್ಯಾಂಡ್ಲೈನ್ ಸಿಗ್ತೈತೆ ರೀ. 12 ವರ್ಷ ಅದಕ್ಕೆ ವೇಟಿಂಗ್ ಲಿಸ್ಟ್ ಇರ್ತೈತೆ. ಸೊ ವಿದೌಟ್ ಫೋನ್ ನಿಮಗೆ ಹೆಂಗೆ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಐತಿ? ಇದೆಲ್ಲಕ್ಕಿಂತನೂ ಮೇನ್ ವಿಷಯ ಅಂತಂದರೆ ಈಗಿದ್ದ ಜಾಬ್ ಇಷ್ಟು ಚಲೋ ಐತಿ, ಮ್ಯಾನೇಜರ್ ಪೋಸ್ಟ್ ಐತಿ, ಅದನ್ನೆಲ್ಲ ಬಿಟ್ಟು ಯಾಕೆ ಇಷ್ಟು ರಿಸ್ಕ್ ತೊಗೊಂಡು ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ಇದ್ರ ಜರೂರತ್ ಏನೈತಿ? ಆಮೇಲೆ ಹಿಂಗೆ ವಿಚಾರ ಮಾಡಿದೆ, ಎಲ್ಲ ಪ್ರಿಕಾಷನ್ ತೊಗೋಬೇಕು, ಏನು ಪ್ರಾಬ್ಲಮ್ ಬರ್ತಾವೆ, ಆ ಪ್ರಾಬ್ಲಮನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಇವನ್ನೆಲ್ಲ ವಿಚಾರ ಮಾಡಿಕೊಂಡು ನಾವು ಒಂದು ನಿರ್ಣಯಕ್ಕೆ ಬಂದೆ. ಏನಂದರೆ ನಾ ಕಂಪ್ನಿ ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್. ಆವಾಗ ಡೂಸ್ ಆ್ಯಂಡ್ ಡೋಂಟ್ಸ್ ಶುರು ಆದ್ರು ನೋಡ್ರಿ. ಆ ಡೂಸ್ ಆ್ಯಂಡ್ ಡೋಂಟ್ಸ್ ನನ್ನ ಹೆಂಡತಿನ ಒಬ್ಬಕ್ಕಿಂತ ಬಿಟ್ಟರೆ ಎಲ್ಲರೂ ಒಪಿನಿಯನ್ನ ಡಿಸ್ಕರೇಜ್ ಮಾಡುವ ಅಂಥವನ್ನ ಇದ್ದು ಯಾವುದಕ್ಕೂ ಹಿಂದೆ ಸರಿಲಿಲ್ಲ. ನಾನು ನನ್ನ ಕಂಪ್ನಿ 1 ರೂಪಾಯಿ ಬಂಡವಾಳ ಇಲ್ಲದ ಶುರು ಮಾಡಿ ಸಕ್ಸಸ್ಫುಲ್ಲಿ ನಡೆಸಿನಿ ರೀ. ಈಗ ನನ್ನ ಕಂಪ್ನಿಗೆ 40 ವರ್ಷ. ಇಷ್ಟು ಹೇಳಿ ಈ ದಿನದ ಚಿಂತನದ ಮಾತು ಮುಗಿಸ್ತೇನೆ ರೀ. ಎಲ್ಲರಿಗೂ ಧನ್ಯವಾದಗಳು.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 13ನೇ ಅಧ್ಯಾಯದಲ್ಲಿ ಭಗವಂತ ಹೇಗೆ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನ ಅವರು ವಿವರಿಸುತ್ತಾರೆ. ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ ಅಂತ ಹೇಳಲಾಗಿದೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯ ಕಾರಣದ ತರ್ಕದೊಂದಿಗೆ ಅವನ್ನ ನಿರೂಪಿಸಿದೆ. ಹೀಗೆ ನಮ್ಮ ದೇಹದಲ್ಲಿರುವಂತಹ 5 ಕೋಶಗಳ ಬಗ್ಗೆ ಹೇಳಲಾಗಿದೆ, 5 ಹಂತಗಳು. ಸೊ ಈ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ 5 ಹಂತಗಳು, ಇವಕ್ಕೆ ಬ್ರಹ್ಮಪುಚ್ಛಂ ಎಂದು ಹೆಸರು. ಇವುಗಳಲ್ಲಿ ಮೊದಲ 3 ಅನ್ನಮಯ, ಪ್ರಾಣಮಯ ಮತ್ತು ಜ್ಞಾನಮಯ ಜೀವಿಗಳ ಕಾರ್ಯಕ್ಷೇತ್ರವನ್ನು ಒಳಗೊಂಡಿರುತ್ತದೆ. ಈ ಎಲ್ಲ ಕಾರ್ಯಕ್ಷೇತ್ರಗಳನ್ನು ಪರಮ ಪ್ರಭು ಮೀರಿರುತ್ತಾನೆ, ಅವನಿಗೆ ಆನಂದಮಯ ಎಂದು ಹೆಸರು. ವೇದಾಂತ ಸೂತ್ರವು ಪರಮೋನ್ನತನನ್ನು ಆನಂದಮಯೋ ಅಭ್ಯಾಸಾತ್, ದೇವೋತ್ತಮ ಪರಮಪುರುಷನು ಸ್ವಭಾವತಃ ಆನಂದಮಯನು ಎಂದು ವರ್ಣಿಸುತ್ತದೆ. ಅವನ ದಿವ್ಯಾನಂದವನ್ನು ಅನುಭವಿಸಲು ಆತನು ವಿಜ್ಞಾನಮಯ, ಪ್ರಾಣಮಯ, ಜ್ಞಾನಮಯ ಮತ್ತು ಅನ್ನಮಯಗಳಿಗೆ ವಿಸ್ತರಿಸಿಕೊಳ್ಳುತ್ತಾನೆ. ಕಾರ್ಯಕ್ಷೇತ್ರದಲ್ಲಿ ಜೀವಿಯನ್ನೇ ಭೋಕ್ತರ ಎಂದು ಪರಿಗಣಿಸಲಾಗುತ್ತೆ. ಆನಂದಮಯನು ಅವನಿಗಿಂತ ಭಿನ್ನ. ಹೀಗೆಂದರೆ ಜೀವಿ ಆನಂದಮಯದಲ್ಲಿ ಹೊಂದಿಕೊಂಡು ಸವಿಯಲು ನಿಶ್ಚಯಿಸಿದರೆ ಅವನು ಪರಿಪೂರ್ಣನಾಗುತ್ತಾನೆ ಎಂದು ಅರ್ಥ. ಪರಮಪ್ರಭು ಪರಮ ಕ್ಷೇತ್ರಜ್ಞ, ಜೀವಿಯು ಅಧೀನ ಕ್ಷೇತ್ರಜ್ಞ. ಕ್ಷೇತ್ರದ ಸ್ವರೂಪ ಇವುಗಳ ಯಥಾರ್ಥ ಚಿತ್ರ ಇದು. ಈ ಸತ್ಯವನ್ನು ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರದಲ್ಲಿ ಹುಡುಕಿಕೊಳ್ಳಬೇಕಾಗುತ್ತೆ. ಉದಾಹರಣೆಗೆ ಈಗ ಎಷ್ಟೋ ಬಾರಿ ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದು ಅಲ್ಲಿ ನಮ್ಮ ಹೆಲ್ತ್ನ ನಾವು ಚೆಕಪ್ ಮಾಡ್ಕೊಂಡು ಬಂದು ಸಂಪೂರ್ಣವಾಗಿ ಎಲ್ಲ ಚೆಕಪ್, ಬ್ಲಡ್, ಯೂರಿನ್ ಕಂಪ್ಲೀಟ್ ಎಲ್ಲ ಚೆಕಪ್ ಮಾಡ್ಕೊಂಡು ಬಂದು ನಾವು ಹೇಳ್ತೀವಿ, ಎಸ್ ಎಲ್ಲನೂ ನಾರ್ಮಲ್ ಇದೆ, ಐ ಆಮ್ ಹೆಲ್ದಿ, ಸೊ ಎಲ್ಲ ರಿಪೋರ್ಟ್ ಎಲ್ಲನೂ ನಾರ್ಮಲ್ ಇದೆ, ಆದ್ದರಿಂದ ನಾನು ಆರೋಗ್ಯವಾಗಿದ್ದೇನೆ, ಶುಗರ್ ನಾರ್ಮಲ್ ಇದೆ, ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ಬಿ ಪಿ ನಾರ್ಮಲ್ ಇದೆ, ಎಲ್ಲನೂ ನಾರ್ಮಲ್ ಆಗಿರೋದ್ರಿಂದ ನಾನು ಆರೋಗ್ಯವಾಗಿದ್ದೀನಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಸೊ ನಿಜವಾಗ್ಲೂ ಆರೋಗ್ಯವಾಗಿರುವುದಂದ್ರೆ ಇಷ್ಟು ಮಾತ್ರ ಸಾಕ? ಕೇವಲ ದೈಹಿಕವಾಗಿ ಆರೋಗ್ಯವಾಗಿರುವುದನ್ನು ಸಂಪೂರ್ಣವಾಗಿ ಒಬ್ಬ ಆರೋಗ್ಯವಂತ ಅಂತ ಹೇಳಬಹುದಾ? ದೈಹಿಕವಾಗಿ ಎಷ್ಟೇ ಆರೋಗ್ಯವಾಗಿದ್ದರೂ ಮಾನಸಿಕವಾಗಿ ಅವನು ಆರೋಗ್ಯವಾಗಿಲ್ಲಂದ್ರೆ, ಅಸ್ವಸ್ಥನಾಗಿದ್ದರೆ ಅವನನ್ನು ಆರೋಗ್ಯವಾಗಿರುವವನು ಅಂತ ಹೇಳೋದಕ್ಕಾಗತ್ತಾ? ಅಲ್ಲ. ಇಂಟಿಗ್ರಲ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬಗ್ಗೆ ಈಗ ಒಂದು ರೆವಲ್ಯೂಷನ್ ನಡೀತಾ ಇದೆ. ಹೇಗೆ ಸೈಕಲಾಜಿಕಲ್, ಫಿಸಿಕಲ್, ಹೀಗೆ ಎಲ್ಲ ರೀತಿಯಲ್ಲೂ ಒಬ್ಬನ ಒಂದು ಬೆಳವಣಿಗೆ ಆಗಿದ್ರೆ ಮಾತ್ರ ಅವನು ಸಂಪೂರ್ಣವಾಗಿ ಆರೋಗ್ಯವಾಗಿರುತ್ತಾನೆ ಅಂತ. ಇಂಟೆಲೆಕ್ಚುಯಲ್, ಸೈಕಲಾಜಿಕಲ್, ಫಿಸಿಕಲ್, ಇಂಟೆಲೆಕ್ಚುಯಲ್ ಅಂದರೆ ದೇಹ, ಮನಸ್ಸು, ಬುದ್ಧಿ, ಈ 3 ರೀತಿಯಲ್ಲಿ ಕೂಡ ಅವನು ಸ್ವಸ್ಥನಾಗಿದ್ದಾನೆಯೋ ಅಂತ ನೋಡುವುದರ ಅವಶ್ಯಕತೆ ಇದೆ ಅಲ್ವಾ? ಇದನ್ನೇ ಹೇಳುವಂಥದ್ದು ಈ ವೇದಾಂತ ಸೂತ್ರಗಳಲ್ಲಿ ಕೂಡ ಇದನ್ನು ವಿವರಿಸಲಾಗಿದೆ. ನಮ್ಮ ದೇಹದಲ್ಲಿರುವಂತಹ ಪಂಚಕೋಶಗಳ ಬಗ್ಗೆ ಈಗ ನಾವು ತಿಳ್ಕೊಂಡು, ಈಗ ನೀವು ಒಂದು ಐಫೋನನ್ನು, ಒಂದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಐಫೋನನ್ನು ಒಂದು ಮಗುವಿನ ಕೈಗೆ ಕೊಟ್ಟು ನೋಡಿ, ಏನು ಮಾಡುತ್ತೆ ಮಗು? ಆ ಐಫೋನನ್ನು ತಗೊಂಡು ಬಾಯಿಗೆ ಹಾಕೊಂಡು ಬಿಡುತ್ತೆ. ಮಗುವಿಗೇನು ಗೊತ್ತು ಅದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಐಫೋನ್ ಅಂಥೇಳಿ? ಪುಟ್ಟ ಮಗು, 1 ವರ್ಷದ ಮಗುವಿಗೆ ಕೊಟ್ಟರೆ ಮಗು ಅದನ್ನ ಬಾಯಿಗೆ ಹಾಕೊಂಡು ಬಿಡುತ್ತೆ ಅಲ್ವಾ? ಮಗುವಿಗೆ ಗೊತ್ತಿಲ್ಲ ಅದರ ಬೆಲೆ. ಮಗು ಯಾವಾಗಲೂ ಹೊಟ್ಟೆ ತುಂಬಿಸಿಕೊಳ್ಳೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರುತ್ತೆ. ಸೊ ಇದು ಅನ್ನಮಯ ಕೋಶ ಅಂಥೇಳಿ. ಪ್ರಪಂಚದಲ್ಲಿರುವಂತಹ ಬಹುತೇಕ ಜನರು ಈ ಅನ್ನಮಯ ಕೋಶದ ಲೆವೆಲ್ನಲ್ಲೇ ಇರುತ್ತಾರೆ. ಬದುಕುವುದೇ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ ಅಂತ ಅವರು ತಿಳಿದುಕೊಂಡಿರುತ್ತಾರೆ. ತಿನ್ನುವುದಕ್ಕಾಗಿ ಬದುಕುವವರು ಅಂಥೇಳಿ ಅನ್ನಮಯ ಕೋಶ ಮೊದಲ ಲೆವೆಲ್. ಇನ್ನು ಎರಡನೆಯದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದಲ್ಲಿ ಈ ದೇಹವನ್ನು ಚೆನ್ನಾಗಿ ಇಟ್ಟುಕೊಳ್ಳೋದಕ್ಕೆ ನಾವು ಮಾಡುವಂಥ ಎಲ್ಲ ಒಂದು ಏರ್ಪಾಡುಗಳು, ನಾವು ಮಾಡುವಂಥ ದೈಹಿಕ ವ್ಯಾಯಾಮ ಇರ್ಬೋದು, ಅಥವಾ ನಾವು ಇದನ್ನು ಮೇಂಟೈನ್ ಮಾಡೋದಕ್ಕೆ, ನಾವು ಚೆನ್ನಾಗಿ ಇರುವುದಕ್ಕೆ, ನಾವು ಹೇಗೆ ಮನೆಯನ್ನೆಲ್ಲ ಕಟ್ಟಿ ಎಲ್ಲ ಸೌಕರ್ಯಗಳನ್ನು ಏರ್ಪಡಿಸಿಕೊಳ್ಳುವಂಥದ್ದು, ಸೊ ಇದು ಪ್ರಾಣಮಯ ಕೋಶ. ಪ್ರಪಂಚದ ಬಹುತೇಕ ಜನರು ಅನ್ನಮಯ ಮತ್ತು ಪ್ರಾಣಮಯ ಕೋಶದ ಲೆವೆಲ್ನಲ್ಲೇ ಇರುತ್ತಾರೆ, ಅದಕ್ಕಿಂತ ಮೇಲಕ್ಕೆ ಅವರು ಏರಿರುವುದಿಲ್ಲ ಅಂತೇಳಿ. ಇದಕ್ಕಿಂತ ಮೇಲಿನದು ಮನೋಮಯ ಅಥವಾ ಜ್ಞಾನಮಯ ಕೋಶ ಅಂತೇಳಿ. ಸೊ ಮನೋಮಯ ಕೋಶ ಅಥವಾ ಜ್ಞಾನಮಯ ಕೋಶದಲ್ಲಿ ಒಬ್ಬನಿಗೆ ಅಂದರೆ ಪ್ರಶ್ನಿಸುವಂತಹ ಆ ಒಂದು ಬುದ್ಧಿ ಅವನಿಗೆ ಇರುತ್ತೆ. ನಾನು ಯಾರು, ನನ್ನ ಜೀವನದ ಉದ್ದೇಶ ಏನು, ಈ ಸೃಷ್ಟಿಯ ಹಿಂದೆ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಬರುತ್ತೆ. ಈ ಪ್ರಪಂಚ ಅಸಮಾನತೆಯಿಂದ ಕೂಡಿದೆ. ಇಲ್ಲಿ ಕೆಲವರು ಶ್ರೀಮಂತರಿದ್ದಾರೆ, ಕೆಲವರು ಬಡವರಿದ್ದಾರೆ, ಕೆಲವರು ಆರೋಗ್ಯವಂತರಿದ್ದಾರೆ, ಕೆಲವರು ಅನಾರೋಗ್ಯವಂತರಿದ್ದಾರೆ, ಕೆಲವರಿಗೆ ಜೀವನ ಪರ್ಯಂತ ಸುಖ, ಕೆಲವರಿಗೆ ಜೀವನ ಪರ್ಯಂತ ಕಷ್ಟ, ಕೆಲವರು ಅಂಗವಿಕಲರಾಗಿರುತ್ತಾರೆ. ಯಾಕೆ ಇಷ್ಟೊಂದು ತಾರತಮ್ಯ ಇಲ್ಲಿ? ಏನಿರಬಹುದು ಇದರ ಕಾರಣ? ಒಂದೇ ಹೊತ್ತಿನಲ್ಲಿ ಎರಡು ಮಗುವಿನ ಜನನವಾಗುತ್ತದೆ. ಒಂದು ಮಗು ತೀರಾ ಬಡ ಕುಟುಂಬದಲ್ಲಿ ಹುಟ್ಟುತ್ತೆ, ಮತ್ತೊಂದು ಮಗು ಅತಿ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತೆ. ಒಂದು ಮಗುವಿಗೆ ಜೀವನ ಪೂರ್ತಿ ಸುಖ ಸಂತೋಷ, ಮತ್ತೊಂದು ಮಗುವಿಗೆ ಜೀವನ ಪೂರ್ತಿ ಕಷ್ಟ ದುಃಖ. ಮಗುವಿನ ರಾಶಿ ನಕ್ಷತ್ರ ಹುಟ್ಟಿದ ಗಳಿಗೆ ನೋಡಿದರೆ ಎಲ್ಲವೂ ಒಂದೇ ಥರ ಇರುತ್ತೆ. ಆದರೂ ಯಾಕೆ ಇಷ್ಟೊಂದು ಅಸಮಾನತೆ? ಏನು ಕಾರಣ ಇರಬಹುದು ಇದರ ಹಿಂದೆ ಅಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರಬೇಕಲ್ವಾ? ಮನುಷ್ಯನಾದವನಿಗೆ ಈ ಥರ ಪ್ರಶ್ನೆಗಳು ಬಂದೇ ಬರಬೇಕು. ಸೊ ಏನಿರ್ಬೋದು ಇದರ ಹಿಂದಿನ ಕಾರಣ ಅಂತ ಕೇಳಿಕೊಂಡು ಅದಕ್ಕೆ ಉತ್ತರ ಹುಡುಕುವ ಪ್ರಯತ್ನವನ್ನು, ಶಾಸ್ತ್ರಗಳಿಂದ ಅದಕ್ಕೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡಬೇಕು. ಮುಖ್ಯವಾಗಿ ನಾನು ಯಾರು, ನನಗೆ ಯಾಕೆ ಇಲ್ಲಿ ಕಷ್ಟ ಬರುತ್ತೆ, ಯಾವ ಥರ ಅಂತ ಅವನು ತಿಳ್ಕೊಂಡಾಗ ಅವನಿಗೆ ಗೊತ್ತಾಗುತ್ತೆ ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಗ್ಬೋದು. ಮನುಷ್ಯ ಜೀವನ ಇರುವಂಥದ್ದೇ ಅಥಹತೋ ಬ್ರಹ್ಮ ಜಿಜ್ಞಾಸ. ಭಗವಂತನ ಬಗ್ಗೆ ಜಿಜ್ಞಾಸೆ ಮಾಡೋದಕ್ಕೆ ಮನುಷ್ಯನಿಗೆ ಮಾನವ ಜನ್ಮ ಅಂದರೆ ಮನುಷ್ಯನಿಗೆ ಈ ಜನ್ಮ ಸಿಕ್ಕಿರುವಂಥದ್ದು ಅಂತ. ಸೊ ಹಾಗೆ ಪ್ರಶ್ನೆಯನ್ನು ಪ್ರಶ್ನೆಯಾಗಿ ಇಟ್ಟುಕೊಳ್ಳದೆ ಪ್ರಶ್ನೆಗೆ ಉತ್ತರವನ್ನು ಹುಡುಕಿಕೊಂಡು ಅವನು ಮುಂದುವರಿದರೆ ಮುಂದಕ್ಕೆ ಅವನು ವಿಜ್ಞಾನಮಯ ಕೋಶ. ಸೊ ವಿಜ್ಞಾನಮಯ ಕೋಶದಲ್ಲಿ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಸೃಷ್ಟಿಯ ಹಿಂದೆ ಸೃಷ್ಟಿಕರ್ತನಿದ್ದಾನೆ, ಆ ಸೃಷ್ಟಿಕರ್ತನ ಜೊತೆ ನನ್ನ ಕನೆಕ್ಷನ್ ಏನು ಅನ್ನೋದನ್ನು ಅವನು ತಿಳಿದುಕೊಂಡಿರ್ತಾನೆ. ಸೊ ಆ ಸಂಬಂಧವನ್ನು ಸ್ಥಾಪಿಸುತ್ತಾನೆ ಅವನು ವಿಜ್ಞಾನಮಯ ಕೋಶದಲ್ಲಿ. ಇದು ಬುದ್ಧಿಯ ಮಟ್ಟಕ್ಕೆ ಇರುವಂಥದ್ದು. ಅನ್ನಮಯ ಕೋಶ, ಪ್ರಾಣಮಯ ಕೋಶ ದೇಹದ ಮಟ್ಟಕ್ಕೆ ಇರುವಂಥದ್ದು, ದೇಹದ ಲೆವೆಲ್ನಲ್ಲಿರುವಂಥದ್ದು. ಜ್ಞಾನಮಯ ಕೋಶ ಮನಸ್ಸು, ಮನೋಮಯ ಕೋಶ ಅದಕ್ಕಿಂತ ಮೇಲಿರುವಂಥದ್ದು ವಿಜ್ಞಾನಮಯ ಕೋಶ. ಇಲ್ಲಿ ಅವನು ಭಗವಂತನ ಬಗ್ಗೆ ಅವನು ಪ್ರಶ್ನೆಯನ್ನು ಮಾಡಿ ಅದರ ಬಗ್ಗೆ ಭಗವಂತನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಮತ್ತು ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪಿಸಲು ಅವನು ಮುಂದಾಗುತ್ತಾನೆ, ಮಾನವ ಜೀವನದ ಉದ್ದೇಶವನ್ನು ತಿಳಿದುಕೊಂಡಿರುತ್ತಾನೆ. ಇದಕ್ಕಿಂತ ಮೇಲಿನದು ಆನಂದಮಯ ಕೋಶ. ಸೊ ಆನಂದಮಯ ಕೋಶ ಅಂದರೆ ಅಂಥ ಆನಂದಮಯನಾಗಿರುವ ಭಗವಂತನ ಜೊತೆ ಕನೆಕ್ಟ್ ಆಗಿರುವವನು ಯಾವಾಗಲೂ ಆನಂದದಿಂದ ಇರುತ್ತಾನೆ. ಆನಂದಮಯೋ ಅಭ್ಯಾಸ ತೇ ಉತ್ತಮ ಪರಮ ಪುರುಷನು ಸ್ವಭಾವತಃ ಆನಂದಮಯನು. ಅವನ ದಿವ್ಯಾನಂದವನ್ನು ಅನುಭವಿಸಲು ಸೊ ಆತನು ಅಂದರೆ ಯಾವ ಥರ ನಮಗೆ ಆನಂದ ಅಂದರೆ ನಾವು ಅವನ ಜೊತೆ ಕನೆಕ್ಟ್ ಆಗಬೇಕು ಅನ್ನುವಂಥದ್ದು. ಹೀಗೆ ಯಾರು ಭಗವಂತನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರುತ್ತಾರೋ, ಪ್ರೀತಿಪೂರ್ವಕ ಸೇವೆಯನ್ನು ಅರ್ಪಿಸಿ ಭಗವಂತನ ಜೊತೆ ಆಲ್ರೆಡಿ ಕನೆಕ್ಟೆಡ್ ಆಗಿರುತ್ತಾರೋ ಅವರು ಯಾವಾಗಲೂ ಆನಂದದಿಂದ ಇರುತ್ತಾರೆ. ಉದಾಹರಣೆಗೆ ನಮ್ಮ ಆಚಾರ್ಯರುಗಳು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಈ ಎಲ್ಲ ಆಚಾರ್ಯರುಗಳ ಸಂಬಂಧ ಭಗವಂತನ ಜೊತೆ, ಶ್ರೀಲ ಪ್ರಭುಪಾದರು ಕೂಡ, ಸೊ ಅವರ ಜೊತೆ ಸ್ಥಾಪಿತವಾಗಿತ್ತು ಆಲ್ರೆಡಿ. ಆದ್ದರಿಂದ ಅವರು ಯಾವಾಗಲೂ ಆನಂದದಿಂದ ಇರ್ತಾ ಇದ್ರು. ಈ ಐಹಿಕ ಪ್ರಪಂಚದ ಕಷ್ಟ ದುಃಖ ನೋವು ಇವುಗಳ ಪರಿವೇ ಅವರಿಗೆ ಇರಲಿಲ್ಲ. ಯಾಕೆಂದರೆ ಅವರಿಗೆ ಗೊತ್ತಿತ್ತು ಅದೆಲ್ಲವೂ ದೇಹಕ್ಕೆ ಬರುವಂಥದ್ದು, ನಾನು ಆತ್ಮ ಅನ್ನೋದನ್ನು ಅವರು ತಿಳಿದುಕೊಂಡಿದ್ರು. ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರು ಅವರು. ಭಗವಂತನನ್ನು ಕೂಡ ಸಾಕ್ಷಾತ್ಕರಿಸಿಕೊಂಡಿದ್ದರಿಂದ ಅವರು ಆನಂದದಲ್ಲಿ ಇರ್ತಾ ಇದ್ರು. ಸೊ ಹೀಗೆ ನಮ್ಮ ಬೆಳವಣಿಗೆ ಸಂಪೂರ್ಣವಾಗಿ ಆನಂದಮಯದ ಮಟ್ಟಕ್ಕೆ ನಾವು ಹೋದಾಗ ಮಾತ್ರ ಮಾನವನ ಬೆಳವಣಿಗೆ ಎಲ್ಲ ಹಂತದಲ್ಲೂ ಆಗಿದೆ, ಅವನು ಆರೋಗ್ಯವಂತನಾಗಿದ್ದಾನೆ ಅಂಥೇಳಿ ಅರ್ಥ. ಒಂದು ಅರ್ಥದಲ್ಲಿ ಯಾರು ಭಗವಂತನ ಜೊತೆ ಕನೆಕ್ಟ್ ಆಗುತ್ತಾರೋ ಅವರು ಸಂಪೂರ್ಣವಾಗಿ ಆರೋಗ್ಯದಿಂದ ಇರುತ್ತಾರೆ. ಕೇವಲ ದೈಹಿಕವಾಗಿ ಮಾತ್ರವಲ್ಲ, ದೈಹಿಕ ಮಾನಸಿಕ ಬುದ್ಧಿಯ ಮಟ್ಟದಲ್ಲಿ ಮತ್ತು ಆತ್ಮ ಕೂಡ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿರುತ್ತೆ ಅನ್ನೋದನ್ನೇ ಇದು ಹೇಳುತ್ತೆ. ಆದ್ದರಿಂದ ಜ್ಞಾನದ ಅಧ್ಯಾಯವಾದರೂ ಕೂಡ ಭಗವಂತನ ಜೊತೆ ಕನೆಕ್ಟ್ ಆಗೋದ್ರ ಮಹತ್ವವನ್ನು ಇಲ್ಲಿ ಹೇಳಲಾಗಿದೆ. ಸೊ ಬ್ರಹ್ಮಸೂತ್ರಗಳನ್ನು ಕಾರ್ಯಕಾರಣಕ್ಕೆ ಅನುಗುಣವಾಗಿ ಬಹು ಸೊಗಸಾಗಿ ಜೋಡಿಸಿದೆ ಎಂದು ಇಲ್ಲಿ ಹೇಳಿದೆ. ಸೊ ಕೆಲವು ಸೂತ್ರಗಳು ಹೀಗಿವೆ: ನ ವಿಯದ್ ಅಶ್ರುತೆ ನಾತ್ಮಾಶ್ರುತೆ ಮತ್ತು ಪರಾತ್ತು ತಚ್ಛ್ರುತೆ. ಮೊದಲನೆಯ ಸೂತ್ರವು ಕಾರ್ಯಕ್ಷೇತ್ರವನ್ನು ಸೂಚಿಸುತ್ತದೆ, ಎರಡನೆಯದು ಜೀವಿಯನ್ನು ಸೂಚಿಸುತ್ತದೆ, ಮೂರನೆಯದು ವಿವಿಧ ಅಸ್ತಿತ್ವಗಳ ಅಭಿವ್ಯಕ್ತಿಯಲ್ಲಿ ಪರಮ ಒಳಿತಾದ ಪರಮ ಪ್ರಭುವನ್ನು ಸೂಚಿಸುತ್ತದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: वेणुधुनी 90.4 एफएम केएलई कणसुवरती तुम्ही ठेवली ना हात आणि भक्तिमय सकाळमध्ये वेळ निरोपाची झाली. जाण्यापूर्वी आजच्या पुण्यतिथी. गह पाटील कवी शिक्षण तज्ज्ञ यांची आज पुण्यतिथी. बिधनचंद्र रॉय पश्चिम बंगालचे दुसरे मुख्यमंत्री, निष्णात डॉक्टर आणि शिल्पकार, भारतरत्न यांची पुण्यतिथी आजच. पुरुषोत्तम दास टंडन राष्ट्रभाषा हिंदीचे समर्थक, अखिल भारतीय काँग्रेसचे अध्यक्ष, भारतरत्न यांची पुण्यतिथी आजच. सर सी वाय चिंतामणी स्वातंत्र्यपूर्व काळातील प्रागतिक पक्षाचे नेते, श्रेष्ठ वृत्तपत्रकार यांची पुण्यतिथी आजच्याच दिवशी. दादासाहेब कापडे प्रख्यात कायदे पंडित विद्वान यांची पुण्यतिथी आजच आहे. या उद्या आजच्या पुण्यतिथी याच सोबत मनीषा निरोप घेते. उद्या पुणे येईनच, पण तोपर्यंत तुम्ही एकत्र वेणुधुनी 90.4 एफएम के असू. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಗಂಟೆಯವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ನಮಸ್ಕಾರ. ವೈದ್ಯರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಮಾನವೀಯ ಸೇವೆಯನ್ನು ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡಿರುವ ಎಲ್ಲ ವೈದ್ಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ರೋಗಿಯ ನೋವನ್ನು ಅರಿತು ನಂಬಿಕೆ ತುಂಬಿ ಆರೋಗ್ಯದ ಬೆಳಕಿನತ್ತ ಕರೆದೊಯ್ಯುವ ವೈದ್ಯರು ಸಮಾಜದ ನಿಜವಾದ ಸೇವಕರು. ಜ್ಞಾನ, ಕರುಣೆ ಮತ್ತು ಕರ್ತವ್ಯ ನಿಷ್ಠೆಯ ಮೂಲಕ ಜೀವಗಳನ್ನು ಉಳಿಸುವ ಪ್ರತಿಯೊಬ್ಬ ವೈದ್ಯರಿಗೂ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಗೌರವಪೂರ್ಣ ಶುಭಾಶಯಗಳು. ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ವೈದ್ಯರ ಪಾತ್ರ ಅಮೂಲ್ಯ. ವೈದ್ಯರ ಸೇವೆಗೆ ನನ್ನ ಶತಕೋಟಿ ನಮನಗಳು. ವೈದ್ಯರ ದಿನಾಚರಣೆ ಹಾರ್ದಿಕ ಶುಭಾಶಯಗಳೊಂದಿಗೆ ನನ್ನ ಕೆಲಸ ಮಾಡುತ್ತಿರುವ ಈ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಆಸ್ಪತ್ರೆ ಹಾಗೂ ಕೆಎಲ್ಇ ವಿಶ್ವವಿದ್ಯಾಲಯದ ಪರವಾಗಿ ಅನಂತ ಅನಂತ ಶುಭಾಶಯಗಳನ್ನು ನನ್ನ ಎಲ್ಲ ವೈದ್ಯ ಮಿತ್ರರಿಗೂ, ವೃಂದದವರಿಗೂ ನಮನಿಸುತ್ತೆ. ಶುಭಾಶಯಗಳು ಎಲ್ಲರಿಗೂ ಆಗಲಿ, ಭಗವಂತ ಎಲ್ಲರಿಗೂ ಆರೋಗ್ಯ ಕೃಪೆ ಮಾಡಲಿ ಅಂತಂದು ನನ್ನ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ.

ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದಯಾನಂದ್ ಅಂತ. ನಾನು ಮೆಡಿಕಲ್ ಡೈರೆಕ್ಟರ್ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ MRC ಡೈರೆಕ್ಟರ್ ಆಗಿದ್ದೇನೆ. ಇಂದು ಜುಲೈ 1 ನಮ್ಮ ರಾಷ್ಟ್ರೀಯ ವೈದ್ಯರ ದಿನ ಆಗಿದೆ. ಈ ದಿನದಂದು ನಮ್ಮ ಕೇಲಿ ಸಂಸ್ಥೆಯ ಎಲ್ಲ ವೈದ್ಯರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತೇನೆ. ಈ ದಿನದ ಮಹತ್ವ ಏನೆಂದರೆ, ಡಾಕ್ಟರ್ BC ರಾಯ್ ಅಂತ ನಮ್ಮ ಸ್ವತಂತ್ರ ಸಿಕ್ಕ ಸಮಯದಲ್ಲಿ ಡಾಕ್ಟರ್ ಕೂಡ ಆಗಿದ್ದರು ಮತ್ತು ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಕೂಡ ಆಗಿದ್ದರು. ಅವರ ಜನ್ಮದಿನದಂದು ಈ ಒಂದು ನಾವು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಅಂತ ನಾವು ಒಂದು ರೆಕಗ್ನೈಸ್ ಮಾಡ್ತಾ ಇದ್ದೇವೆ. ಈ ದಿನ ನಾವು ನಮ್ಮೆಲ್ಲರೂ ಜನತೆ ಡಾಕ್ಟರ್ಸಿಗೆ ಒಂದು

ಆಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ನಮ್ಮ ಒಂದು ಕೃತಜ್ಞತೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಒಂದು ದಿವಸ ರೆಕಗ್ನೈಸ್ ಮಾಡಿದ್ದೀವಿ, ಅದು 1 ಜುಲೈ ಆಗಿದೆ. ಈ ದಿನದಿಂದ ಮುಖ್ಯವಾಗಿ ನಮ್ಮ ಎಲ್ಲಾ ಡಾಕ್ಟರ್ಸ್, ನಮ್ಮ ವೈದ್ಯರು ಕೂಡ ನಮ್ಮ ಸಂಸ್ಥೆ ಕಡೆಯಿಂದ, ನನ್ನ ಕಡೆಯಿಂದ ಪರ್ಸನಲಿ ಶುಭಾಶಯಗಳು. ಬಿಕಾಸ್ ನೀವು ಒಂದು ಬಹಳ ಒಂದು ಉತ್ತಮವಾದ ಸರ್ವಿಸ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಲೈಫ್ ಇಸ್ ಹೆಲ್ತ್, ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಅಂಡ್ ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಥ್ರೂ ಔಟ್ ದ ಇಯರ್, ಅಂಡ್ ಇದೇ ಒಂದು ಉತ್ತಮವಾದ ಸರ್ವಿಸ್ ಕೂಡ ನಮ್ಮ ಜನತೆ ಕೊಡ್ತಾ ಇರಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ವಿದ್ಯುತ್ ಪರಿವೀಕ್ಷಕರಾದ ಶ್ರೀ ರಶ್ಮಿ ಹನ್ಸಿಯವರು ಹಾಗೂ ಅವರೊಂದಿಗೆ ರೇಣುಕಾ ಅವರು ಉಪ ವಿದ್ಯುತ್ ಪರಿವೀಕ್ಷಕರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ, ಹಂಗಂದ್ರೇನು ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಕೇಂದ್ರೀಯ ವಿದ್ಯುತ್ ಶಕ್ತಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಭಾರತಾದ್ಯಂತ ಪ್ರತಿ ವರ್ಷವೂ ಜೂನ್ 26 ಜುಲೈ 2 ತಾರೀಕಿನವರೆಗೆ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ.
0: ಈ ಒಂದು ಸಪ್ತಾಹದ ಮುಖ್ಯ ಉದ್ದೇಶವೇನು?
1: ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಮುಖ್ಯ ಉದ್ದೇಶವೇನೆಂದರೆ ರಾಜ್ಯದಲ್ಲಿ ಸಂಭವಿಸುತ್ತಿರುವ ವಿದ್ಯುತ್ ಅಪಘಾತಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವುದು.
0: ವಿದ್ಯುತ್ ಅಪಘಾತಗಳು ಅಂತ ಹೇಳಿದ್ರೆ ಸಾಮಾನ್ಯ ಕಾರಣಗಳು ಅದರ ಬಗ್ಗೆ
1: ಈಗ ವಿದ್ಯುತ್ ಅಪಘಾತಗಳು ಸಂಭವಿಸಲು ಕೆಲವು ಪ್ರಮುಖ ಕಾರಣಗಳನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ನಮ್ಮ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಕಳೆದ 5 ಎಷ್ಟು ಒಟ್ಟಾರೆಯಾಗಿ 1279 ವಿದ್ಯುತ್ ಅಪಘಾತಗಳು ಸಂಭವಿಸಿರುತ್ತದೆ. ಇದರಲ್ಲಿ ಮಾನವನಿಗೆ ಮರಣಾಂತಿಕವಲ್ಲದ ಪ್ರಾಣಿಗಳಿಗೆ ಸಂಭವಿಸಿದ ಮರಣಾಂತಿಕ ಹಾಗೂ ಆಸ್ತಿಪಾಸ್ತಿ ಈ ಜನಸಾಮಾನ್ಯರ ಆಸ್ತಿಪಾಸ್ತಿಗಳಿಗೆ ಸಂಭವಿಸಿದ ಬೆಂಕಿ ಅಪಘಾತಗಳು ಒಳಗೊಂಡಿರುತ್ತದೆ. ವಿದ್ಯುತ್ ಅಪಘಾತ ಸಂಭವಿಸಲು ಪ್ರಮುಖ ಕಾರಣಗಳೆಂದು ಏನೆಂದರೆ ಈಗ ಕೆಲವೊಂದ್ಸಲ ವಿದ್ಯುತ್ ಲೈನ್ಗಳು ತುಂಡಾಗಿ ಬಿದ್ದಿರುತ್ತೆ, ಅದರ ಸಂಪರ್ಕಕ್ಕೆ ಬಂದಿರಬಹುದು. ಆಮೇಲೆ ಈಗ ಬೆಳೆಗಳನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸಲು ಹೊಲದ ಸುತ್ತಲೂ ರೈತರು ಏನು ಮಾಡಿರ್ತಾರೆ, ತಂತಿ ಬೇಲಿ ಅಳವಡಿಸ್ಕೊಂಡಿರ್ತಾರೆ. ಅದಕ್ಕೆ ನಿಗದಿತ ವೋಲ್ಟೇಜ್ ಅದರಲ್ಲಿ ವಿದ್ಯುತ್ ಪೂರೈಕೆ ಮಾಡಬೇಕಾಗಿರುತ್ತೆ. ಬಟ್ ಅವರು ಅದನ್ನು ಮಾಡೋದಿಲ್ಲ, ಡೈರೆಕ್ಟ್ ಮನೆಗಳಿಂದನೇ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರ್ತಾರೆ. ಅದರಿಂದ ತಾವೇ ಹೋಗಿ ಅದನ್ನು ಮುಟ್ಟಿದಾಗ ವಿದ್ಯುತ್ ಅಪಘಾತ ಒಳಗಾಗಿರ್ತಾರೆ. ಆಮೇಲೆ ಕೆಲವೊಂದ್ಸಲ ಈ ISI ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನು ಬಳಸದೇ ಇದ್ದಾಗಲೂ ಸಹ ಆಗಿರುತ್ತದೆ. ಈಗ ಮತ್ತೆ ಕೆಲವೊಂದ್ಸಲ ಏನಾಗಿರುತ್ತೆ ಅಂದ್ರೆ ಎತ್ತಿನ ಗಾಡಿ ಅಥವಾ ಟ್ರ್ಯಾಕ್ಟರ್ಗಳನ್ನ ಸಾಮಾನುಗಳನ್ನು ಹೇರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಅತಿ ಎತ್ತರವಾಗಿ ಹೇರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈಗ ರಸ್ತೆಗೆ ಅಡ್ಡಲಾಗಿ ಹಾದು ಹೋದಂತಹ ಲೈನ್ಗಳ ಕೆಳಗೆ ಗಾಡಿಯನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ವಿದ್ಯುತ್ ಅಪಘಾತವಾಗಿರ್ತದೆ. ಈಗ ಕೆಲವೊಂದ್ಸಲ ಈ ಸಣ್ಣ ಪುಟ್ಟ ಮಕ್ಕಳು ಏನ್ ಮಾಡ್ತಿರ್ತಾರೆ, ಗಾಳಿಪಟ ಹಾರಿಸ್ತಿರ್ತಾರೆ, ಅಲ್ಲಿ ವಿದ್ಯುತ್ ತಂತಿಗಳು ಹಾದು ಹೋಗಿರುತ್ತೆ ಅಂತ ಗಮನಿಸಿರೋದಲ್ಲ. ಆಟ ಆಡೋ ಇದರಲ್ಲಿ ಉಮೇದ್ನಲ್ಲಿ ಏನು ಲೈನ್ ಬಳಿನೇ ಗಾಳಿಪಟ ಹಾರಿಸಿ ಹೋಗಿ ಅದು ಸಿಕ್ಕಾಕೊಂಡಿರುತ್ತೆ, ಅದನ್ನ ತೆಗಿಲಿಕ್ಕೆ ಹೋದಾಗ್ಲೂ ಸಹ ವಿದ್ಯುತ್ ಅಪಘಾತ ಆಗಿರುತ್ತೆ ಅದರ ಸಂಪರ್ಕಕ್ಕೆ ಬಂದು. ಮತ್ತೆ ಈಗ ವಿದ್ಯುತ್ ಕಂಬಗಳಿಗೆ ಈ ಮಳೆಗಾಲ ಆಗಿರೋದ್ರಿಂದ ತೇವಾಂಶ ಜಾಸ್ತಿ ಇರುತ್ತೆ, ಅಂತ ಸಮಯದಲ್ಲಿ ವಿದ್ಯುತ್ ಕಂಬಗಳಿಗೆ ಈ ದನಕರುಗಳನ್ನ ಕಟ್ಟಿರ್ತಾರೆ, ಅಲ್ಲಿ ವಿದ್ಯುತ್ ಸೋರಿಕೆಯಾಗಿ ಅದರಿಂದ ಪ್ರಾಣಿಗಳಿಗೆ ಮರಣಾಂತಿಕ ಅಪಘಾತ ಸಂಭವಿಸಿರುತ್ತದೆ. ನೆಕ್ಸ್ಟ್ ಈಗ ಏನು ವಿದ್ಯುತ್ ಕಂಬಗಳಿಗೆ ಈ ಫ್ಲೆಕ್ಸ್ ಬೋರ್ಡ್ಗಳನ್ನ ಹಾಕಿಸ್ಲಿಕ್ಕೆ ಹೋಗಿರ್ತಾರೆ. ಈಗ ಜಾತ್ರೆ ಸಮಯ ಆಗಿರುತ್ತೆ, ಅದಾಗಿರುತ್ತೆ, ಕಟ್ಟಬಾರ್ದು ಅಂತ ಗೊತ್ತಿರುತ್ತೆ, ಬಟ್ ಅಂದ್ರೂ ಇರ್ಲಿ ಅಂತ ಹೇಳಿ ಕಟ್ಲಿಕ್ಕೆ ಹೋಗಿರ್ತಾರೆ. ಅವಾಗ ಆ ಫ್ಲೆಕ್ಸ್ ಬೋರ್ಡ್ ಅದೇನು ಮೆಟಲ್ ಪಾರ್ಟ್ ಇರುತ್ತಲ್ಲ, ಅದು ಡೈರೆಕ್ಟ್ ಲೈನ್ಗೆ ಟಚ್ ಆಗಿ ಕೆಲವೊಂದ್ಸಲ 2-3 ಜನಕ್ಕೂ ಅಟ್ಟೆ ಟೈಮ್ ವಿದ್ಯುತ್ ಶಾಕ್ ಬಂದು ಈ ಅಪಘಾತ ಸಂಭವಿಸಿರುತ್ತದೆ. ಆಮೇಲೆ ಈಗ ರೈತರ ಇದ್ರ ಹೇಳ್ಬೇಕ ಅಂತಂದ್ರೆ ಈ ಸ್ಟಾರ್ಟರ್ ಬಾಕ್ಸ್ನೆಲ್ಲ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಈ ಐ ಪಿ ಸೆಟ್ ಮೋಟರ್ನಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಏನು ಗಮನಿಸೋದಿಲ್ಲ, ಅರ್ಥಿಂಗ್ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಅಂತ ಸಮಯದಲ್ಲಿ ಅವ್ರದ್ದು ಸರ್ವಿಸ್ ವೈರ್ ಸ್ಕಿನ್ ಔಟ್ ಆಗಿರುತ್ತೆ, ಅದು ಬಂದು ಈ ಸ್ಟಾರ್ಟರ್ ಬಾಕ್ಸ್ ಮೆಟಲ್ ಇದಕ್ಕೆ ಕಾಂಟ್ಯಾಕ್ಟ್ ಬಂದು ಅದು ಪೂರಾ ಎನರ್ಜೈಸ್ ಆಗಿರುತ್ತೆ. ಈಗ ಅವರು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಅದ್ರದ್ದು ಕಾಂಟ್ಯಾಕ್ಟ್ ಬಂದು ಅವ್ರಿಗೆ ವಿದ್ಯುತ್ ಅಪಘಾತ ಸಂಭವಿಸಿರುತ್ತದೆ. ಆಮೇಲೆ ಈಗ ಈ ಲೈನ್ಗಳು ಹಾದು ಹೋಗಿರುತ್ತೆ, ಅದಕ್ಕೆ ಹುಕ್ ಹಾಕಿಕೊಂಡು ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆಯಲು ಹೋಗಿರ್ತಾರೆ, ಅವಾಗೂ ಕೂಡ ಈ ವಿದ್ಯುತ್ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ.
0: ಮಳೆಗಾಲದ ಬಗ್ಗೆ ತಾವು ತಿಳಿಸಿದ್ರು, ಈ ಮಳೆಗಾಲದಲ್ಲಿ ಯಾವೆಲ್ಲ ಇನ್ನು ಅಂದ್ರೆ ಬಹಳ ಮುಖ್ಯವಾಗಿ ಈ ಮಳೆಗಾಲದಲ್ಲಿ ನಾವು ಕೇರೆ ತಗೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ತಮ್ಮ ಜೀವವನ್ನು ಕಳ್ಕೊಂಡಿರ್ತಾರೆ, ಇನ್ಯಾವೆಲ್ಲ ವಿದ್ಯುತ್ ಅಪಘಾತಗಳು ವಿತ್ ರೆಸ್ಪೆಕ್ಟ್ ಟು ಮಳೆಗಾಲ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಈಗ ಮಳೆಗಾಲ ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಾಟರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಈಗ ತೇವಾಂಶ ಜಾಸ್ತಿ ಇರೋದ್ರಿಂದ ಈಗ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ಸೋರಿಕೆನೂ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿನೇ ಇರುತ್ತೆ. ಅಂತ ಸಮಯದಲ್ಲಿ ಯಾರು ಅದನ್ನ ಹೋಗಿ ಮುಟ್ಟುವುದು, ಈ ವಿದ್ಯುತ್ ಕಂಬಗಳಾಗ್ಲಿ ವಿದ್ಯುತ್ ಪರಿವರ್ತಕ ಕೇಂದ್ರಗಳಿರುತ್ತಲ್ಲ ಅದರ ಹತ್ರ ಹೋದಾಗ ಲೀಕೇಜ್ ಕರೆಂಟ್ ಏನಿರುತ್ತಲ್ಲ ಅದು ಕಾಂಟ್ಯಾಕ್ಟ್ ಬಂದಾಗ ವಿದ್ಯುತ್ ಅಪಘಾತ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಇಂಥ ಸಮಯದಲ್ಲಿ ಜಾನುವಾರುಗಳನ್ನು ಮೇಲ್ ಬಿಟ್ಟಿರ್ತಾರೆ ಅಲ್ಲಿ, ಕುರಿ ಅಥವಾ ಆಡುಗಳನ್ನ ಮೇಯಿಸಲು ಹೋದಾಗ ಅದು ಹುಲ್ಲು ಅಥವಾ ಎಲೆಗಳನ್ನು ತಿಂತ ಈ ಏನು ಪರಿವರ್ತಕ ಕೇಂದ್ರದ ಹತ್ರ ಹೋದಾಗ ಆ ಭೂ ಸಂಪರ್ಕ ವ್ಯವಸ್ಥೆ ಏನ್ ಮಾಡಿರ್ತಾರಲ್ಲ ಅದ್ರ ಕಾಂಟ್ಯಾಕ್ಟ್ ಬಂದು ಪ್ರಾಣಿಗಳಿಗೂ ಸಹ ಮರಣಾಂತಿಕ ಅಪಘಾತ ಸಂಭವಿಸಿರುತ್ತದೆ. ಈಗ ಕಳೆದ ಹಲವು ವರ್ಷಗಳಲ್ಲಿ ಸಂಭವಿಸಿದ ವಿದ್ಯುತ್ ಅಪಘಾತಗಳನ್ನು ಅವಲೋಕಿಸಿದಾಗ ಈ ಮಳೆಗಾಲದಲ್ಲಿಯೇ ಅತಿ ಹೆಚ್ಚು ವಿದ್ಯುತ್ ಅಪಘಾತಗಳು ಸಂಭವಿಸಿರುವುದು ನಮಗೆ ಅಂದ್ರೆ ವರದಿಯಾಗಿರ್ತದೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ವಿದ್ಯುತ್ ಪರಿವೀಕ್ಷಕರು ರಶ್ಮಿ ಹನ್ಸಿಯವರು ಹಾಗೂ ಅವರೊಂದಿಗೆ ಉಪ ವಿದ್ಯುತ್ ಪರಿವೀಕ್ಷಕರು ರೇಣುಕಾ ಅವರು. ಈಗ ಮಳೆಗಾಲದ ಬಗ್ಗೆ ನಾವು ಮಾತನಾಡಿದ್ವಿ, ಮನೆಯ ಬಗ್ಗೆ ಮಾತನಾಡೋಣ. ಮನೆಗಳಲ್ಲಿ ವಿದ್ಯುತ್ ಸುರಕ್ಷತೆಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅದರ ಬಗ್ಗೆ?
1: ಮೊದಲನೇದಾಗಿ ಅತಿಯಾದ ವಿಶ್ವಾಸದಿಂದ ನಾವು ಯಾವುದೇ ವಿದ್ಯುತ್ ಕಾಮಗಳನ್ನು ಸ್ವತಃ ನಾವೇ ಮಾಡ್ಲಿಕ್ಕೆ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಯಾವುದೇ ಈಗ ಅಧಿಕೃತ ಇವ್ರು ಇರ್ತಾರೆ, ಏನು ವಿದ್ಯುತ್ ಗುತ್ತಿಗೆದಾರರು ಇರ್ತಾರೆ, ಟ್ರೈನ್ಡ್ ಪರ್ಸನ್ಸ್ ಇರ್ತಾರೆ, ಅವ್ರ ಕಡೆಯಿಂದನೇ ಏನೋ ಕೆಲಸ ಮಾಡಿಸ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಈಗ ಒಂದು ಬಲ್ಬ್ ಏನೋ ಒಂದು ಹಾಳಾಗಿರುತ್ತೆ, ಅವಾಗ ಏನು ಮಾಡ್ತಾರೆ, ಆ ಮೇನ್ ಸ್ವಿಚ್ನ ಆಫ್ ಮಾಡ್ದೇ ಹಾಗೆ ರಿಪ್ಲೇಸ್ ಮಾಡಲಿಕ್ಕೆ ಹೋಗಿರ್ತಾರೆ, ಅದನ್ನ ಮಾಡಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಮನೆಗಳಲ್ಲಿ ಎಕ್ಸ್ಟೆನ್ಷನ್ ಕಾರ್ಡ್ ಯೂಸ್ ಮಾಡಿ ಬೇರೆ ಬೇರೆ ಏನು ಎಕ್ಸ್ಟೆನ್ಷನ್ ಕಾರ್ಡ್ ಯೂಸ್ ಮಾಡಿಕೊಂಡು ಬೇರೆ ಬೇರೆದಕ್ಕೆ ಸಪ್ಲೈ ತಗೊಳ್ಳಿಕ್ಕೆ ಹೋಗ್ಬಾರ್ದು. ಆಮೇಲೆ ಈಗ ಹಾ ವಿದ್ಯುತ್ ಕಂಬಗಳಿಗೆ ಆಧಾರವಾಗಿ ಈ ಹಳ್ಳಿ ಕಡೆಯಲ್ಲಿ ಹೆಚ್ಚಾನ ಹೆಚ್ಚು ನಾವು ಗಮನಿಸಬಹುದಂದ್ರೇನು, ವಿದ್ಯುತ್ ಕಂಬಗಳಿಗೆ ತಂತಿ ಕಟ್ಟಿ ಅದನ್ನ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕ್ತಾರೆ, ಅದನ್ನ ಮಾಡಬಾರ್ದು. ಆಮೇಲೆ ಈಗ ಹೊಸ ಮನೆಯನ್ನ ಕಟ್ಕೋತಾ ಇರ್ತಾರೆ, ನಿರ್ಮಿಸಬೇಕಾದ್ರೆ ಅದರ ಸುತ್ತಮುತ್ತ ಹಾದು ಹೋದಂತಹ ವಿದ್ಯುತ್ ಲೈನ್ಗಳ ಬಗ್ಗೆ ಗಮನ ಹರಿಸ್ಬೇಕು. ನಿಯಮಾನುಸಾರ ಸೂಕ್ತರ ಅಂತರ ಏನು ಸುರಕ್ಷಿತ ಅಂತರ ಇರುತ್ತಲ್ಲ ಅದನ್ನ ಕಾಪಾಡಿಕೊಂಡು ಏನು ಕಟ್ಟಡ ನಿರ್ಮಾಣ ಕೆಲಸವನ್ನು ಕೈಗೊಳ್ಬೇಕಾಗಿರುತ್ತೆ. ಯಾಕಂದ್ರೆ ಈಗ ಕಟ್ಟಡ ನಿರ್ಮಿಸಬೇಕಾದ್ರೆ ಏನಾಗಿರುತ್ತೆ, ಪ್ಲಾಸ್ಟರಿಂಗ್ ಮಾಡೋದಂತ ಇರುತ್ತೆ, ಪೇಂಟಿಂಗ್ ಅಂತ ಇರುತ್ತೆ. ಅವಾಗ ಏನು ಆ ಕಾರ್ಮಿಕರು ಬಂದಿರ್ತಾರಲ್ಲ ಕೆಲಸ ಮಾಡ್ಲಿಕ್ಕೆ ಹೋದಾಗ, ಈಗ ಪೇಂಟ್ ಬಾರ್ ಬೆಂಡಿಂಗ್ ವರ್ಕ್ ಮಾಡ್ತಿರ್ತಾ ಇರ ಏನು ಮಾಡ್ತಿರ್ತಾರೆ, ಅವಾಗೇನು ಅವ್ರಿಗೆ ತಿಳಿದೇನೆ ಆ ರಾಡ್ಗಳಾಗಲಿ ಆ ಪೇಂಟಿಂಗ್ ಬ್ರಷ್ ಪೇಂಟ್ ಮಾಡಬೇಕಾದ್ರೆ ಪೇಂಟಿಂಗ್ ಬ್ರಷ್ಗಳಾಗಲಿ ಆ ಸಮೀಪದಲ್ಲೇ ಹಾದು ಹೋಗೋದಂಥ ಲೈನ್ಗೆ ಸಂಪರ್ಕಕ್ಕೆ ಬಂದು ವಿದ್ಯುತ್ ಅಪಘಾತಗಳು ಆಗಿರುತ್ತದೆ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನಾವು ಎಚ್ಚರ ವಹಿಸಬೇಕಾಗಿದೆ ಜನಸಾಮಾನ್ಯ.
0: ತಂತಿಗಳ ಬಗ್ಗೆ ಮಾತನಾಡೋಣ. ಈಗ ಹಳೆಯ ತಂತಿ ಅಥವಾ ಹಾಳಾದ ತಂತಿಗಳು, ವಿದ್ಯುತ್ ತಂತಿಗಳು, ಅದರ ಯಾವ ರೀತಿ ಕಾಳಜಿ ವಹಿಸಬೇಕು ಅಂಡ್ ಅದರಿಂದ ಆಗುವ ಯಾವೆಲ್ಲ ಅಪಘಾತಗಳು ಅದರ ಬಗ್ಗೆ?
1: ಮೊದಲನೇದಾಗಿ ನಾವು ನಿಯತ್ಕಾಲಿಕವಾಗಿ ಎಲ್ಲ ವಿದ್ಯುತ್ ಲೈನ್ಗಳನ್ನು ನಿರ್ವಹಣೆ ಮಾಡ್ಕೊಳ್ತಾ ಇರಬೇಕಾದ್ರೆ ಈ ಹಳೆಯ ಮತ್ತು ಹಾಳಾದ ವಿದ್ಯುತ್ ತಂತಿಗಳು ಏನಾಗಿರ್ತದೆ ಅಂದ್ರೆ ಅದು ದುರ್ಬಲಗೊಂಡಿರುತ್ತದೆ, ಅದರ ಕಾರ್ಯಕ್ಷಮತೆಯು ಕುಂಠಿತವಾಗಿರುತ್ತದೆ. ಈಗ ಅಂತ ಸಮಯದಲ್ಲಿ ಅದು ಯಾವುದೇ ಸಮಯದಲ್ಲಿ ಬೇಕಾದ್ರೂ ತುಂಡಾಗಿ ಬೀಳುವ ಚಾನ್ಸಸ್ ಇರುತ್ತೆ. ಅದರಿಂದ ಅದರ ಸಂಪರ್ಕಕ್ಕೆ ಬಂದು ಯಾರೇ ಬಂದರೂ ಅವರಿಗೆ ವಿದ್ಯುತ್ ಶಾಕ್ ಉಂಟಾಗುವ ಸಾಧ್ಯತೆಗಳಿರುತ್ತದೆ. ಕೆಲವೊಂದ್ಸಲ ಅವು ತಂತಿಗಳು ಕಟ್ಟಾಗಿ ಇನ್ನೆಲ್ಲೋ ಈಗ ಏನಾದರೂ ಗೇಟ್ ಮೇಲೆ ಅಥವಾ ಬೇರೆ ಇದ್ರ ಮೇಲೆ ಬಿದ್ದರೂ ಅವು ಪೂರಾ ಎಂಟೈರ್ ಸ್ಟ್ರಕ್ಚರ್ನು ಎನರ್ಜೈಸ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ನಿರ್ವಹಣೆ,
2: ಅವನ್ನ ನಿರ್ವಹಣೆ ಮಾಡೋದು ಮತ್ತು ಸೂಕ್ತ ಸಮಯದಲ್ಲಿ ಅವನ್ನ ಬದಲಾವಣೆ ಮಾಡಿ ಹೊಸದಾಗಿ ವೈರ್ಗಳನ್ನು ಅಳವಡಿಸಿಕೊಳ್ಳಬೇಕು.
0: ಸಪ್ತಾಹದ ಕುರಿತು ಮಾತನಾಡೋಣ. ಈಗ ಬಹಳ ಮುಖ್ಯವಾಗಿ ಈ ಒಂದು ಸಪ್ತಾಹದ ಏನಾದರೂ ಘೋಷವಾಕ್ಯ ಥೀಮ್ ಉಂಟಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಹಾ, ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷಾ ಸಪ್ತಾಹ 2026 ಘೋಷವಾಕ್ಯ ಏನಿದೆ ಅಂದ್ರೆ ಇಂದಿನ ಜಾಗರೂಕತೆ ನಾಳಿನ ಸುರಕ್ಷತೆ, ಟುಡೇಸ್ ಅವೇರ್ನೆಸ್ ಟುಮಾರೋಸ್ ಪ್ರಿವೆನ್ಷನ್.
0: ಬಹಳ ಉತ್ತಮವಾಗಿ ತಿಳಿಸಿದ್ರೆ. ಅಂತ ಸಂದರ್ಭದಲ್ಲಿ ಈ ಒಂದು ಸಪ್ತಾಹದ ಕುರಿತು ಯಾವೆಲ್ಲ ಕ್ಷೇತ್ರಗಳಲ್ಲಿ ಅಂದ್ರೆ ಶಾಲಾ ಕಾಲೇಜ್ ಮಕ್ಕಳಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಲಿಕ್ಕೆ ಆಕ್ಟಿವಿಟಿ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀರ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಈ ವರ್ಷ ನಾವು ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಾದ ಈ ಬಸ್ ನಿಲ್ದಾಣಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಹಾಸ್ಪಿಟಲ್ಗಳಲ್ಲಿ, ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಎಲ್ಲಿ ಜನ ಜಾಸ್ತಿ ಜಮಾ ಆಗೋ ಚಾನ್ಸಸ್ ಇದೆ, ಆಮೇಲೆ ಜನರಲ್ಲಿ ಪಬ್ಲಿಕ್ ಮೂವ್ಮೆಂಟ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಮಗೆ ಜನ ಜಾಸ್ತಿ ಸಿಗ್ತಾರೆ ಅವರಿಗೆ ತಿಳುವಳಿಕೆ ನೀಡೋದಕ್ಕೆ. ಅಲ್ಲಿ ನಾವು ಅಲ್ಲೇ ಸುತ್ತಮುತ್ತ ಇರೋ ಈ ಎಲೆಕ್ಟ್ರಿಕ್ ಸಾಕೆಟ್ಸ್, ಪ್ಲಗ್ ಮತ್ತು ಸ್ವಿಚ್ ಬೋರ್ಡ್ ಅಂದರೆ ಏನು ಅಂತ, ಅಲ್ಲೇ ಯಾವ್ಯಾವ ವಿದ್ಯುತ್ ಸ್ಥಾವರಗಳಲ್ಲಿ ಯಾವ್ಯಾವ ನಮಗೆ ಅಲ್ಲ ಲಭ್ಯತೆ ಇದೆಯೋ ಅವನ್ನ ನೋಡಿಬಿಟ್ಟು ಅವರಿಗೆ ನಾವು ತಿಳಿಸ್ತಾ ಇದ್ದೀವಿ. ಲೈವ್ ಡೆಮೋ ಏನು ಇದರಲ್ಲಿ ಕೊಡೋಕ್ಕಾಗಲ್ಲ, ನಾವು ಈ ಕಾರಣದಿಂದ ಈ ಥರ ಮಾಡಿದರೆ ಯಾವ್ಯಾವ ಸಂಭಾವನೆಗಳಿರದೆ ಅಪಘಾತ ಆಗೋ ಸಂಭಾವನೆಗಳೇನಿದೆ, ನಾವು ಹೆಂಗೆ ನಾವು ಅದರಿಂದ ಬಚಾವಾಗಬೇಕು ಅಂತ ಹೇಳಿ ಅವರಿಗೆ ಸಾರ್ವಜನಿಕರಿಗೆ ಮಾಹಿತಿ ಮತ್ತೆ ಈ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಮಕ್ಕಳಲ್ಲಿ ಮಕ್ಕಳಿಗೆ ಏನೇನು ಮಾಡಬಾರ್ದು ಸ್ಕೂಲಲ್ಲಿ ಆಯಿತು, ಮತ್ತು ಮನೆಗಳಲ್ಲಿ ಆಯಿತು. ಅಂದರೆ ಆ ಮಗು ಕಲಿತು ಆದರೆ ಅಟ್ಲೀಸ್ಟ್ ಮನೆಯಲ್ಲಿ ಇನ್ನೂ ಇರೋರ ಹತ್ರನೂ ಅದನ್ನು ಹೇಳ್ಬೋದು, ಹಂಚ್ಕೋಬೋದು. ಅವ್ರಿಗೆ ಹೇಳ್ತೀವಿ ನಾವು, ಈ ಮಕ್ಕಳಿಗೆಲ್ಲ ನಾವು ಏನೇನು ತಿಳಿಸ್ತೀವೋ ಅದನ್ನು ನೀವು ಸುತ್ತಮುತ್ತ ಇರೋ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ನೇಬರ್ಸ್ಗೆ ಎಲ್ಲನೂ ಇದನ್ನು ಮಾಹಿತಿ ಹೇಳೋದ್ರಿಂದ ಇದು ಆಲ್ಮೋಸ್ಟ್ ಎಲ್ಲ ನಮಗೆ ಎಂಟೈರ್ ರೇಂಜ್ ಕವರ್ ಆಗಿಬಿಡುತ್ತೆ ಪಬ್ಲಿಕ್.
0: ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ವಿದ್ಯುತ್ ಪರಿವೀಕ್ಷಕರು ರಶ್ಮಿ ಹನ್ಸಿ ಅವರು ಹಾಗೂ ಅವರೊಂದಿಗೆ ಉಪ ವಿದ್ಯುತ್ ಪರಿವೀಕ್ಷಕರು ರೇಣುಕಾ ಅವರು. ಕಾರ್ಯಕ್ರಮದಲ್ಲಿ ಈಗ ಮಕ್ಕಳ ಬಗ್ಗೆ ತಾವು ಹೇಳಿದ್ರಿ ರೇಣುಕಾ ಅವರೇ, ಅಂತಹ ಸಂದರ್ಭದಲ್ಲಿ ಅಲ್ಲೇ ಒಂದು ಪ್ರಶ್ನೆ, ಮಕ್ಕಳನ್ನು ವಿದ್ಯುತ್ ಅಪಾಯಗಳಿಂದ ರಕ್ಷಿಸಲು ಪೋಷಕರು ಏನ್ ಮಾಡಬಹುದು ಅದರ ಬಗ್ಗೆ?
2: ಪೋಷಕರು ಈಗ ಯಾವ ಮನೆ ಕಟ್ಟಿಸ್ಬೇಕಾದ್ರೆ ಏನಂತಂದ್ರೆ, ಮಕ್ಕಳಿಗೆ ಸಿಗದೆ ಹೈಟ್ ರೆಗ್ಯುಲರ್ ಆಗಿ ಒಂದು 5 ಅಡಿ ಮೇಲೇನೆ ಸ್ವಿಚ್ ಬೋರ್ಡ್, ಹೊಸ ಮನೆಗಳಲ್ಲಿ ಸ್ವಿಚ್ ಬೋರ್ಡ್ ಆಯ್ತು, ಪ್ಲಗ್ ಪಾಯಿಂಟ್ ಆಯ್ತು, ಯಾವುದೇ ಅದನ್ನ 5 ಅಡಿಕ್ಕಿಂತ ಮೇಲೆ ಅಳವಡಿಸ್ಕೊಳ್ಬೇಕು. ಈಗ ಹೊಸದಾಗಿ ಬಂದಿದೆ ಫ್ಯಾನ್ಸಿ, ಅದೆಲ್ಲ ಇಲ್ಯುಮಿನೇಷನ್ಸ್ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ, ಅವು ಮಕ್ಕಳಿಗೆ ಸಿಗೋ ಅಂತರದಲ್ಲೇ ಇದಾವೆ. ಮಕ್ಕಳಿಗೆ ನೀವು 24 ಗಂಟೆ ಅವ್ರನ್ನ ಕಾಯಕ್ಕಾಗಲ್ಲ, ಆಮೇಲೆ ಅದು ಸ್ವಿಚ್ ಆಫ್ ಇಡಕ್ಕೂ ಆಗಲ್ಲ ಕೆಲವೊಂದು. ಆ ಸಂದರ್ಭದಲ್ಲಿ ಅವ ಕುತೂಹಲಕ್ಕೆ ಅವನ್ನ ಮುಟ್ಟಿ ಬೆರಳು ಅದರಲ್ಲಿ ಹಾಕೋಕೆ ಸಾಕೆಟ್ ಒಳಗಡೆ ಹಾಕಿರೋದು ಸುಮಾರು ನಮ್ಮ ಹತ್ರ ವರದಿ ಆಗಿದೆ ನಮ್ಮ ಜಿಲ್ಲೆಲೇನೆ. ಸೊ ಹಂಗಾಗಿ ಆ ಫ್ಯಾನ್ಸಿ ಬಿಡಿ, ಸ್ವಲ್ಪ ಸುರಕ್ಷಿತ ಅಂತರವನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಿಮ್ಮ ಸಾಕೆಟ್ ಫ್ಯೂಸಸ್ ಏನಿದೆ 5 ಅಡಿ ಮೇಲೆ, ಅಂದ್ರೆ ಆ ಟೈಮಿಗೆ 5 ಅಡಿ ಮುಟ್ಟಿಸೋಷ್ಟೊಳಗಡೆ ಮಕ್ಕಳನ್ನು ಅವ್ರಿಗೂ ಜಾಗರೂಕತೆ ಬಂದಿರುತ್ತೆ, ತಿಳುವಳಿಕೆ ಬಂದಿರುತ್ತೆ, ಅದನ್ನು ಮುಟ್ಟಬಾರ್ದು ಅನ್ನೋದು ಅವ್ರಿಗೂ ಗೊತ್ತಾ ಇರುತ್ತೆ. ಬಟ್ ಅಲ್ಲಿವರೆಗೂ ನಾವು ಅವ್ರನ್ನ ಕಾಪಾಡಬೇಕು. ಸೊ ಹಂಗಾಗಿ ಇದೊಂದು ಏನಂತಂದ್ರೆ, ನೀವು 5 ಅಡಿ ಮೇಲೇನೆ ಅವನ್ನ ಸಾಕೆಟ್ಗಳನ್ನ ಅಳವಡಿಸ್ಕೊಳ್ಬೇಕು. ಮನೆಯಲ್ಲಿ ಆಯ್ತು, ಕೈ ಕಚೇರಿಗಳಲ್ಲಾಯ್ತು, ಯಾವುದೇ ಕೈಗಾರಿಕೆಗಳಲ್ಲಿ ಕೂಡ ಆಯ್ತು. ಆಮೇಲೆ ಮಕ್ಕಳಿಗೆ ಸುತ್ತಮುತ್ತ ಆಟ ಆಡಕ್ಕೆ ಹೋದಾಗ ಅವ್ರು ಯಾವ ಗ್ರೌಂಡ್ ಹೋಗ್ತಾ ಇದ್ದಾರೆ, ಸ್ವಲ್ಪ ಪೋಷಕರು ಏನಂದ್ರೆ ಎಲ್ಲಿಗೆ ಆಟ ಆಡಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ಬೇಕು. ಲೈನ್ಗೆ ಈಗ ಆಟ, ಈಗ ರೀಸೆಂಟ್ ಆಗಿ ನಮ್ಮ ಚಿಕ್ಕೋಡಿ ತಾಲೂಕಲ್ಲಿ ಲಾಸ್ಟ್ ಮಂತ್ ಆಗಿದೆ, ಒಂದು 7 ಇಯರ್ಸ್ ಮಗು ಗರ್ಲ್ ಅಂಡ್ ಬ್ರದರ್ 9 ಇಯರ್ಸ್ ಅವನಿಗೆ, ಅವನು ಸ್ವಲ್ಪ ದೊಡ್ಡವನಿದ್ದಾನೆ. ಈಗ ಏಪ್ರಿಲ್ ಅಲ್ಲಿ ರಜೆ ಇದ್ದಾಗ ಏನಾಯ್ತು ಅಂದ್ರೆ, ಅವರು ಹಗ್ಗ ತಗೊಂಡು ಹಿಂಗ್ ಎಸಿತಾ ಇದ್ದಾರೆ ಅದಕ್ಕೆ ಕಲ್ಲು ಕಟ್ಟಿ ಆಟ ಆಡೋದಕ್ಕಷ್ಟೇ. ಅದು ಅದು ವೈರಿಗೆ ನಾವು ಹಾಕ್ಬೋದಾ, ಅದು ಅದರೊಳಗಡೆ ಸಿಕ್ಕಕೊಳ್ಳುತ್ತಾ ಅಂತ ನೋಡೋದಕ್ಕೆ ಹಗ್ಗ ತಗೊಂಡು ಅದಕ್ಕೆ ಕಲ್ಲು ಕಟ್ಟಿ ವೈರಿಗೆ ಹಾಕ್ತಾ ಇದ್ದಾರೆ. ಅದು ಒಂದು ವೈರಿಗೆ ಟಚ್ ಆಗ್ಲಿಲ್ಲ, 2 ವೈರ್ನ ತಗೊಂಡು ಟಚ್ ಆಯ್ತು, ಅದು ಹಗ್ಗ ಕೆಳಗೆ ಬೀಳಲಿಲ್ಲ, ಅದು ಅಲ್ಲೇ ಸಿಕ್ಕಕೊಳ್ತು. ಈಗ ಮಹಡಿ ಮೇಲೆ ಹತ್ತಿ ಅದೇ ಹಗ್ಗನ, ಅಯ್ಯೋ ಈಗ ನೆಕ್ಸ್ಟ್ ಆಡಕ್ ಬೇಕಲ್ಲ, ಇನ್ನು ಹಗ್ಗ ಅಲ್ಲಿ ಸಿಕ್ಕಕೊಂಡ್ಬಿಟ್ಟಿದೆ, ಅದನ್ನ ತೆಗಿಯೋಣ ಅಂತ ಇಬ್ರು ಹೋಗ್ಬಿಟ್ಟಿದ್ದಾರೆ. ಆ ಮಗು ಏನಿದೆ ಗರ್ಲ್, ಅವಳು ಅದು ಹಗ್ಗ ಹಿಡ್ಕೊಂಡು ಹೇಳ್ಕೊಂಡಿದ್ದಾಳೆ, ಅದು ಹೈ ಟೆನ್ಷನ್ 11 KV ಲೈನ್. ಸೊ ಅವಳಿಗೆ ಶಾಕ್ ಹತ್ತಿ ಅವಳನ್ನ ಹಿಂಗ್ ಶೇಕ್ ಆಗ್ತಿದ್ದಾಳೆ. ಆಮೇಲೆ ಅವಳನ್ನ ಬಿಡಿಸ್ಕೊಳಕ್ಕೆ ಅವ್ನ ಅಣ್ಣನೂ ಹೋಗಿದ್ದಾನೆ 9 ಇಯರ್ಸ್. ಅವನಿಗೆ ಇಬ್ರಿಗೂ ರಿಪಲ್ಸ್ ಆಗಿದೆ, ಲೈನ್ ಟ್ರಿಪ್ ಆಗಿದೆ, ಬಟ್ ಆ ಮಗು ಗರ್ಲ್ ಉಳಿಲಿಲ್ಲ, ಹುಡುಗ ಉಳಿದಿದ್ದಾನೆ. ಈ ತರ ಅಂದ್ರೆ ಮಕ್ಕಳು ಎಲ್ಲ ಆಡ್ತಾ ಇದ್ದಾರೆ ಅನ್ನೋದನ್ನ ಪೋಷಕರು ದಯವಿಟ್ಟು ತಾವು ಅದನ್ನ ಗಮನಿಸ್ರಿ ಅಂತ, ಎಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ. ಮಕ್ಕಳಲ್ಲಿ ನಾವು ಹೇಳಿರ್ತೀವಿ, ಇದನ್ನೆಲ್ಲ ಜಾಗೃತಿ ಮೂಡಿಸಿರ್ತೀವಿ, ಅದಕ್ಕೆ ನಾವು ಶಾಲೆಗಳಲ್ಲೇ ಜಾಸ್ತಿ ಅವೇರ್ನೆಸ್ ಪ್ರೋಗ್ರಾಮ್ ಹಾಕೊಂಡಿದೀವಿ ಈ ವರ್ಷ.
0: ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ, ಈ ಒಂದು ವಿಷಯದ ಕಾರ್ಯಕ್ರಮದಲ್ಲಿ ರಶ್ಮಿ ಹನ್ಸಿ ಅವರು ಹಾಗೂ ರೇಣುಕಾ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಕರೆಂಟ್ ಶಾಕ್ ಬಗ್ಗೆ ತಾವು ಮಾತನಾಡಿದ್ರಿ, ಅಂತ ಸಂದರ್ಭದಲ್ಲಿ ಈ ವಿದ್ಯುತ್ ಶಾಕ್ ಉಂಟಾದಾಗ ಅಥವಾ ಆದಾಗ, ಆ ಒಂದು ಅಪಘಾತ ಆದಾಗ ಕೈಗೊಳ್ಳಬೇಕಾದ ಪ್ರಾಥಮಿಕ ಚಿಕಿತ್ಸೆ ಯಾವುದು, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ವಿದ್ಯುತ್ ಶಾಕ್ ಆಗಿದೆ ಅಂತ ಹೇಳಿದಾಗ ಗಾಬರಿ ಆಗುವುದು ಸಹಜ. ಈಗ ಅವ್ರ ಜೊತೆ ಯಾರೇ ಇರಲಿ, ಏನ್ ಮಾಡಲಿಕ್ಕೆ ಹೋಗ್ತಾರೆ ಅಂದ್ರೆ ಆದಷ್ಟು ಅವ್ರನ್ನ ಡೈರೆಕ್ಟ್ ಆಗಿ ಕೈಯಿಂದಾನೆ ಎಳ್ಕೊಳ್ಳಕ್ಕೆ ಹೋಗ್ತಾರೆ. ಅದರಿಂದ ಏನಾಯ್ತು ಏನಾಯ್ತು ಅಂತ ಹೇಳಿ ಗಾಬರಿಯಲ್ಲಿ ಅದನ್ನ ಮಾಡ್ತಾರೆ. ಬಟ್ ಆ ಮೊಮೆಂಟ್ ಅಲ್ಲಿ ಆ ಕೆಲಸನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ಆ ವ್ಯಕ್ತಿಗೆ ಶಾಕ್ ತಗಲಿದೆ ಅಂದ್ರೆ ನೀವು ಅವ್ರನ್ನ ಬರಿಗೈಯಲ್ಲಿ ನೀವು ಮುಟ್ಲಿಕ್ಕೆ ಹೋದ್ರೆ ಆ ಶಾಕ್ ನಿಮಗೂ ತಾಗ್ಲೋ ಚಾನ್ಸಸ್ ಏನು ಸಾಧ್ಯತೆ ಇದ್ದೇ ಇರುತ್ತೆ ಅದು. ಹಾಗಾಗಿ ಮೊದಲನೇದಾಗಿ ಸಾಧ್ಯ 10 ಮೀಟರ್ ಅಂತರದಲ್ಲಿ ನಿಂತು, ದೂರ ನಿಂತು, ಸಾಧ್ಯವಿದ್ರೆ ನಿಯರ್ ಬೈ ಏನಿರುತ್ತಲ್ಲ ಅದನ್ನ ವಿದ್ಯುತ್ತನ್ನ ಕಡಿತಗೊಳಿಸಲಿಕ್ಕೆ ನೋಡ್ಬೇಕು. ಅದನ್ನ ವಿದ್ಯುತ್ತನ್ನ ಏನು ಸಂಪರ್ಕ ಕಡಿತಗೊಂಡ ನಂತರ ಏನಿದೆ ಆ ವ್ಯಕ್ತಿಯನ್ನ ನೋಡ್ಲಿಕ್ಕೆ ಬರಿಗೈಯಿಂದಾನೆ ಮುಟ್ಟದೆ ಈಗ ಕೋಲು ಅಥವಾ ಮರದ ಏನಿರುತ್ತಲ್ಲ ತುಂಡು ಅದನ್ನ ತಗೊಳ್ಬೇಕು, ಇಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಏನಿರುತ್ತಲ್ಲ ಅದನ್ನ ಅಥವಾ ಒಣ ಬಟ್ಟೆ ಇರುತ್ತಲ್ಲ ಅದರಿಂದ ಆ ವ್ಯಕ್ತಿನ ಸರಿಸಲಿಕ್ಕೆ ಪ್ರಯತ್ನ ಪಡಬೇಕು. ಅಂತ ಸಮಯದಲ್ಲಿ ನೀವೇನೇ ಈಗ ಮೆಟಾಲಿಕ್ ಆಬ್ಜೆಕ್ಟ್ ಏನಾದ್ರೂ ತಗೊಂಡ್ರಿ ಅಂದ್ರೆ ಅದು ನಿಮಗೂ ಕೂಡ ವಿದ್ಯುತ್ ತಗಲೋ ಚಾನ್ಸಸ್ ಇರುತ್ತೆ. ಇರುತ್ತೆ. ಹಾಗಾಗಿ ಫಸ್ಟ್ ಅದನ್ನ ವಿದ್ಯುತ್ ಸಂಪರ್ಕ ಕಡಿತಗೊಳಿಸ್ಬೇಕು, ನಂತರ ಆ ವ್ಯಕ್ತಿನ ಮರದ ಕೋಲ್ನಿಂದ ನೀವು ದೂರ ತಳ್ಳಬೇಕು. ಆಮೇಲೆ ಅವ್ರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಸ್ಥಳೀಯ ಇವರಿಗೆ ಚಿಕಿತ್ಸೆ ಕೊಡಿಸಬೇಕಾಗಿರುತ್ತದೆ.
0: ಕೈಗಾರಿಕೆಗಳು ಮತ್ತು ಕಚೇರಿಗಳಲ್ಲಿ ವಿದ್ಯುತ್ ಸುರಕ್ಷತೆಗೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಏನಿದೆ ಅಂದ್ರೆ ನಮ್ಮ ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರದ ಸುರಕ್ಷತಾ ಹಾಗೂ ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದ ಕ್ರಮಗಳು ನಿಬಂಧನೆಗಳು 2023 ಅನುಗುಣವಾಗಿ ಕೈಗಾರಿಕೆ ಮತ್ತು ಕಚೇರಿಗಳಲ್ಲಿ ತಮ್ಮ ವಿದ್ಯುತ್ ಸ್ಥಾವರಗಳನ್ನು ನಿರ್ವಹಣೆ ಮಾಡಬೇಕಾಗಿರುತ್ತದೆ.
0: ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಈ ಒಂದು ವಿಷಯದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ರಶ್ಮಿ ಹನ್ಸಿ ಅವರು ಹಾಗೂ ರೇಣುಕಾ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಈ ಒಂದು ವೀಕ್ ನ ಬಗ್ಗೆ ನಾವು ಮಾತನಾಡೋಣ. ಈ ವೀಕಿನ ಬಗ್ಗೆ, ಈ ಸಪ್ತಾಹ ಬಗ್ಗೆ ಜನರು ಎಷ್ಟು ಜಾಗೃತರಾಗಿದ್ದಾರೆ ಅದ್ರ ಬಗ್ಗೆ?
1: ಈಗ ವಿದ್ಯುತ್ ಅನ್ನೋದು ಒಂದು ಅಗೋಚರ ಶಕ್ತಿ, ಅದು ನಮ್ಗೆ ಮಿತ್ರನೂ ಹೌದು ಶತ್ರುನೂ ಹೌದು. ಅದನ್ನ ಬಳಸಬೇಕಾದ್ರೆ ನಾವು ಕೆಲವೊಂದು ಅತ್ಯಂತ ಸರಳ ಕ್ರಮಗಳನ್ನ ಅನುಸರಿಸ್ತಾ ಹೋದ್ರೆ ಈ ವಿದ್ಯುತ್ ಅಪಘಾತಗಳನ್ನ ತಡೆಗಟ್ಟಬಹುದಾಗಿದೆ. ಈಗ ಜನರಲ್ಲಿ ಜಾಗೃತೆ ಇದೆ ಇಲ್ಲ ಅಂತಲ್ಲ, ಬಟ್ ಏನ ಆ ಮೊಮೆಂಟ್ಗೆ ಏನ್ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರಲ್ಲ ಅದ್ರ ಮೇಲೇನೆ ಹೋಗ್ತದೆ. ಎಲ್ಲಿ ಈಗ ಕೆಲವೊಂದ್ಸಲ ಮಕ್ಕಳು ಚಾವಣಿ ಮೇಲೆ ಆಟ ಆಡ್ತಿರ್ತಾರೆ, ಇವರು ಆಗ್ಲೇ ಮೇಡಮ್ ರೇಣುಕಾ ಮೇಡಮ್ ಅವರು ಹೇಳ್ದಾಗ್ಲೆ ಕುತೂಹಲಕ್ಕೆ ಏನೋ. ಈಗ ವಣ್ಣೂರಂತ ಒಂದು ಊರಲ್ಲಿ ಒಬ್ಬ ಹುಡುಗ ಏನ್ ಮಾಡಿದಾನೆ, ಈ ಲೈನ್ ಮಧ್ಯದಲ್ಲಿ ಕೈಗೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿ ನೋಡ್ಲಿಕ್ಕೆ ಹೋಗಿದ್ರೆ, ಮುಟ್ಟಿದ್ರೆ ಏನಾಗುತ್ತೆ ಅಂತ ನೋಡೋ. ಕೆಟ್ಟ ಕುತೂಹಲ, ಕುತೂಹಲ ಇರಬೇಕು ಒಳ್ಳೇದು, ಬಟ್ ಈ ತರ ಇರಬಾರ್ದು. ಸೊ ಇವೇನೋ ಒಂಥರ ಏನೋ ಕ್ಷುಲ್ಲಕ ಕಾರಣಕ್ಕೆ ಎಷ್ಟೋ ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಆದಷ್ಟು ಎಷ್ಟು ಎಚ್ಚರಿಕೆ ವಹಿಸಿ ನಾವು ಬಳಸ್ತೀವಿ ಅಷ್ಟು ನಮಗೆ ಒಳ್ಳೇದು, ನಮ್ಮ ಕುಟುಂಬಕ್ಕೂ ಒಳ್ಳೇದು.
0: ಎಲೆಕ್ಟ್ರಾನಿಕ್ ಡಿವೈಸಸ್ಗಳ ಬಗ್ಗೆ ಮಾತನಾಡೋಣ. ಈ ವಿದ್ಯುತ್ ಉಪಕ್ರಮಗಳನ್ನು ಬಳಸುವಾಗ ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು ಅದರ ಬಗ್ಗೆ ತಿಳಿಸಬಹುದು?
1: ಮೊದಲನೇದಾಗಿ ಭಾರತೀಯ ಗುಣಮಟ್ಟ ಸಂಸ್ಥೆಯ ಪ್ರಮಾಣೀಕೃತ ವಿದ್ಯುತ್ ಉಪಕರಣ ಕೇಬಲ್, ವೈರ್ ಅಥವಾ ಸುರಕ್ಷತಾ ಉಪಕರಣ ಬಳಸದೇ ಇರುವುದು. ಈಗ ಯಾವುದೇ ಒಂದು ನಾವು ವಿದ್ಯುತ್ ಉಪಕರಣ ತರ್ತೀವಿ ಅಂದರೆ ಅದಕ್ಕೆ ಏನು ಒಂದು ISI ಸರ್ಟಿಫಿಕೇಟ್ ಇರೋ ಉಪಕರಣನ ಬಳಸಬೇಕಾಗಿರುತ್ತದೆ. ಈಗ ಲೋಕಲ್ ಸಿಗುತ್ತೆ, ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ತಂದು ಬಳಸಲಿಕ್ಕೆ ಹೋದಾಗ ಅದರಿಂದ ಅನಾಹುತನೇ ಜಾಸ್ತಿ ಆಗ್ತಾ ಇರುತ್ತೆ. ಆದಷ್ಟು ಪ್ರಮಾಣೀಕೃತ ಉಪಕರಣಗಳನ್ನೇ ಬಳಸಬೇಕು.
0: ಈಗ ಬಹಳ ಮುಖ್ಯವಾಗಿ ಈ ಒಂದು ಬೆಂಕಿ ಕಾಣಿಸುತ್ತೆ ಅಲ್ವಾ, ಸಾಮಾನ್ಯವಾಗಿ ನಾವು ನೋಡಿರ್ತೇವೆ ಉಪಕ್ರಮಗಳು ಬಳಸುವಾಗ ಬೆಂಕಿ ಒಮ್ಮೆ ಬಂದ್ಬಿಡುತ್ತೆ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಬಹಳ ಜನ ನೀರು ಹಾಕ್ಲಿಕ್ಕೆ ಹೋಗ್ತಾರೆ,
1: ಅದು ಆ ಕೆಲಸ ಮೊದಲು ಮಾಡಬಾರ್ದು, ನೀರ್ ಹಾಕ್ಬಾರ್ದು. ಅದನ್ನ ಆಗ್ಲೇ ಹೇಳ್ದಂಗೆ ವಾಟರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿ. ಸೊ ಅಂತ ಟೈಮ್ನಲ್ಲಿ ಮೈನ್ಸ್ ಸ್ವಿಚ್ ಆಫ್ ಮಾಡ್ಬೇಕು, ಸ್ವಿಚ್ ಆಫ್ ಮಾಡಿ ಆದಷ್ಟು ಹೊರಗಡೆ ಬರ್ಬೇಕು. ಅದರಿಂದ ಬಂದು ಏನು ಈಗ ಬೆಂಕಿ ಏನು ಅಲ್ಪ ಪ್ರಮಾಣದಲ್ಲಿ ಏನಾದರೂ ಆಗಿತ್ತಂದ್ರೆ ಒನ್ಸ್ ನೀವು ಪವರ್ ಸಪ್ಲೈ ಡಿಸ್ಕನೆಕ್ಟ್ ಮಾಡಿದ ಮೇಲೆ ನೀವು ಅದನ್ನ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಏನಿರುತ್ತಲ್ಲ ಅದನ್ನ ಬಳಸಿ ಬೆಂಕಿನ ನಂದಿಸ್ಬೇಕು. ಈಗ ಭಾರಿ ಗಾತ್ರದಲ್ಲಿ ಏನಾದರೂ ಅದು ಬೆಂಕಿ ಸ್ಪ್ರೆಡ್ ಆಗಿರುತ್ತೆ ಅಥವಾ ವ್ಯಾಪಿಸಿರುತ್ತೆ ಅಂದ್ರೆ ನೀವು ಇಮಿಡಿಯೇಟ್ ಏನು ಇವ್ರು ಇರ್ತಾರಲ್ಲ ಫೈರ್ ಸ್ಟೇಷನ್ ಡಿಪಾರ್ಟ್ಮೆಂಟ್ನ ಅವರಿಗೆ ಕರೆಸಿ ಅವರ ಸಹಾಯದಿಂದ ನೀವು ಬೆಂಕಿಯನ್ನು ನಂದಿಸ್ಬೇಕು.
0: ಅರ್ಥಿಂಗ್ ಅಂದ್ರೇನು ಅಂಡ್ ಅರ್ಥಿಂಗ್ ಮಹತ್ವದ ಕುರಿತು ಸ್ವಲ್ಪ ತಿಳಿಸಬಹುದು?
2: ಅರ್ಥಿಂಗ್ ಅಂದ್ರೆ ಭೂ ಸಂಪರ್ಕ ಅಂತೀವಿ ನಾವು ಕನ್ನಡದಲ್ಲಿ. ಅರ್ಥಿಂಗ್ ಯಾವುದೇ ಈ ಮನೆ ಡೊಮೆಸ್ಟಿಕ್ ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಇನ್ಸ್ಟಾಲೇಷನ್ ಗಳಲ್ಲಿ ಅರ್ಥಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಲೈಫ್ ಸೇವಿಂಗ್ ಡ್ರಗ್ ಅಂತೀವಲ್ಲ, ಈಗ ಮೆಡಿಕಲ್ ಟರ್ಮ್ ಅಲ್ಲಿ ಏನಾದ್ರೂ ಲೈಫ್ ಸೇವಿಂಗ್ ಡ್ರಗ್ ಅಂತ ಇದ್ರೆ ಅದು ನಮ್ಮ ವಿದ್ಯುತ್ ಇಲಾಖೆಯಲ್ಲಿ ಲೈಫ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ ಅನ್ಬೋದು ಅಥವಾ ಪ್ರೊಸೀಜರ್. ಇಟ್ ಈಸ್ ಎ ಲೈಫ್ ಸೇವಿಂಗ್ ಪ್ರೊಸೀಜರ್ ಆ್ಯಕ್ಚುಲಿ ಭೂ ಸಂಪರ್ಕ. ಯಾ ನಮ್ಮ ಈ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಬಗ್ಗೆ ನೀವು ಆವಾಗಲೇ ಕೇಳಿದ್ರಿ, ಟಿವಿ, ರಿಫ್ರಿಜರೇಟರ್, ಮಿಕ್ಸರ್, ಗ್ರೈಂಡರ್ಸ್, ಆ ಥರ್ಡ್ ಪಿನ್ ಅಂತ ಒಂದು ನೀವು ನೋಡಿರ್ಬೋದು ಸಾಮಾನ್ಯವಾಗಿ, ಕೆಳಗಡೆ ಎರಡು ಚಿಕ್ಕದಿರುತ್ತೆ ಮೇಲೆ ಒಂದು, ಅದು ಅರ್ಥಿಂಗ್ ಪಾಯಿಂಟ್ ಅಂತೀವಿ. ಆ ಅರ್ಥಿಂಗ್ ಪಾಯಿಂಟನ್ನು ಏನ್ ಮಾಡಬೇಕು, ಭೂ ಸಂಪರ್ಕಗೊಳಿಸಬೇಕು. ನಮ್ಮ ಮನೆಯಲ್ಲಿರೋ ಇಂಡಸ್ಟ್ರಿಯಲ್ಲಿರೋ ಎಲ್ಲ ವಿದ್ಯುತ್ ಮೋಟರ್, ವಿದ್ಯುತ್ ಉಪಕರಣಗಳನ್ನು ಒಂದು ಭೂ ಸಂಪರ್ಕದ ಪೈಪಿಗೆ ಅಳವಡಿಸಿ ಅದನ್ನು ನಿಯಮಿತವಾಗಿ ಮತ್ತೆ ಯಾವ ಪ್ರೊಸೀಜರ್ ಇದೆ ಅದನ್ನು ಉಪ್ಪು ಹಾಕೋದು, ಕಲ್ಲಿದ್ದಲು ಹಾಕಿ ಅದನ್ನು ಪ್ರೊಸೀಜರ್ ಪ್ರಕಾರ ಅರ್ಥಿಂಗ್ ಮಾಡಿದರೆ ಎನಿ ಫಾಲ್ಟ್ ಕರೆಂಟ್ ಅಟ್ ಎನಿ ಟೈಮ್ ಫಾಲ್ಟ್ ಕರೆಂಟ್ ಈಸಿಯಾಗಿ ಭೂಮಿಗೆ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಫಾರ್ ಎಕ್ಸಾಂಪಲ್ ಗ್ರೈಂಡರಲ್ಲೇ ಒಂದು ಫಾಲ್ಟ್ ಆಯಿತು, ಅದು ಗ್ರೈಂಡರ್ ಭೂ ಸಂಪರ್ಕ ಕರೆಕ್ಟ್ ಆಗಿ ಮಾಡಿದ್ರೆ ಆ ಫಾಲ್ಟ್ ಕರೆಂಟ್ ಡೈರೆಕ್ಟ್ ಭೂಮಿಗೆ ಹೋಗುತ್ತೆ, ಗ್ರೈಂಡರ್ ಮುಟ್ಟಿದವರಿಗೆ ಏನೂ ಆಗಲ್ಲ, ಅಷ್ಟು ಅಂದ್ರೆ ಲೈಫ್ ಸೇವ್ ಮಾಡುತ್ತೆ. ಆಮೇಲೆ ಆ ಇನ್ಸ್ಟ್ರೂಮೆಂಟ್ಗೂ ಏನಾಗಲ್ಲ. ಈಗ ಟಿ ವಿ ಆಗಿರ್ಬೋದು, ಇದು ಇದು ಒಂದು ಮಾಡುತ್ತೆ. ಆಮೇಲೆ ಅದನ್ನ ವೋಲ್ಟೇಜ್ ಫ್ಲಕ್ಚುಯೇಷನ್ ಅಂತ ನೀವು ಕೇಳಿರ್ಬೋದು ಸಾಮಾನ್ಯವಾಗಿ, ಇದು ವರ್ಡ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಕೂಡ ಇದು ತಡೆಯುತ್ತೆ. ಸ್ಟೇಬಲ್ ಈಗ 230 volts ಸಿಂಗಲ್ ಫೇಸ್ ಡೊಮೆಸ್ಟಿಕ್ ಮನೆಯಲ್ಲಿರುತ್ತೆ, ಅದು 230 to 235-40 ವರೆಗೂ ಮೇಂಟೈನ್ ಮಾಡುತ್ತೆ. ಅರ್ಥಿಂಗ್ ಪರ್ಫೆಕ್ಟ್ ಆಗಿದ್ರೆ, ನೀವು ಅರ್ಥಿಂಗ್ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು 250-260 ವೋಲ್ಟೇಜ್ ಫ್ಲಕ್ಚುಯೇಟ್ ಆಗಿ ಈ ಏನ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ ಇದಾವೋ ಅವು ಸುಡುವಂತ ಚಾನ್ಸಸ್. ಲೈಟ್ನಿಂಗ್ ಟೈಮಲ್ಲೂ ಅಷ್ಟೇನೆ. ಈ ಹೈ ರೈಸ್ ಬಿಲ್ಡಿಂಗ್ಸ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರಿದೆ. ಹೈ ರೈಸ್ ಬಿಲ್ಡಿಂಗ್, ಪ್ರತಿಯೊಂದು ಬಿಲ್ಡಿಂಗ್ 15 meters ಕಿಂತ ಹೈಟ್ ಇರೋ ಪ್ರತಿಯೊಂದು ಬಿಲ್ಡಿಂಗ್ ನ ಅರ್ಥಿಂಗ್ ಮಾಡ್ಕೊಂಡಿರಬೇಕು. ಅರ್ಥ್ ಲೈಟ್ನಿಂಗ್ ಅರೆಸ್ಟರ್ ಅಂತ ಅಂತೀವಿ ಅದನ್ನ. ಅದೇನಿಲ್ಲ, ಜಸ್ಟ್ ಡೈರೆಕ್ಟ್ ಆಗಿ ಆ ಪಾಯಿಂಟ್ ನ ಅರ್ಥ ಮಾಡಿರ್ತಾರೆ. ಯಾವುದೇ ಬಿಲ್ಡಿಂಗ್ ನ ಯಾವುದೇ ಸ್ಟ್ರಕ್ಚರ್ ಬೇರೆ ಯಾವುದೇ ಉಪಕರಣಕ್ಕೂ ಟಚ್ ಆಗದೇನೆ ಆ ಲೈಟ್ನಿಂಗ್ ಅರೆಸ್ಟರ್ ಅನ್ನೋ ಉಪಕರಣನ ಸೀದಾ ಬಂದು ಭೂ ಸಂಪರ್ಕಗೊಳಿಸಿರ್ತೀವಿ. ಈ ಲೈಟ್ನಿಂಗ್ ಥಂಡರ್ ಸ್ಟಾಕ್ ಬಂದಾಗ ಏನಾಗುತ್ತೆ, ಅದು ಆ ಡಿವೈಸ್ ಅದರಲ್ಲಿರೋ ವಿದ್ಯುತ್ ಲೈಟ್ನಿಂಗ್ ಅಲ್ಲಿರೋ ವಿದ್ಯುತ್ ಸೀದಾ ಭೂಮಿ ಕಳಿಸ್ಕೊಡು. ಸೊ ನಿಮ್ ಬಿಲ್ಡಿಂಗ್ ಸೇಫ್ ಇದೆ. ಸೊ ಅಂದ್ರೆ ಲೈಫ್ ಸೇವಿಂಗ್ ಡ್ರಗ್ ಆಫ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇಸ್ ಅರ್ಥಿಂಗ್.
0: ಅರ್ಥಿಂಗ್ ಅಂತ, ಎಸ್, ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಈಗ ಓವರ್ಲೋಡ್ ಮಾಡಿದ ಪ್ಲಗ್ ಪಾಯಿಂಟ್ಗಳಿಂದ ಯಾವ ಅಪಾಯಗಳು ಉಂಟಾಗುತ್ತವೆ ಅದ್ರ ಬಗ್ಗೆ ತಿಳಿಸಬಹುದಾ?
1: ಈಗ ಓವರ್ಲೋಡ್ ಅಂತ ಹೇಗೆ ಹೆಚ್ಚಾನ ಹೆಚ್ಚು ಏನು ಮಾಡ್ತಾರೆ, ನಮ್ಮ ಮನೆಗಳಲ್ಲಾಗಲಿ ಅಥವಾ ಆಫೀಸ್ಗಳಲ್ಲಿ ಒಂದು ಉಪಕರಣಕ್ಕೆ ಕೇಬಲ್ ಹಾಕಿ ತೊಗೊಂಡಿರ್ತಾರೆ. ಕೆಲವೊಂದ್ಸಲ ಇನ್ನೇನೋ ಅಡಿಷ್ನಲ್ ಎಕ್ವಿಪ್ಮೆಂಟ್ಸ್ ತಂದಿರ್ತಾರೆ, ಅವಾಗ ಇನ್ನೇನು ಮಾಡ್ತಾರೆ, ಎಕ್ಸ್ಟೆನ್ಷನ್ ಬಾಕ್ಸಸ್ ತೊಗೊಳ್ತಾರೆ, ಅದರಿಂದ ಪ್ಲಗ್ ಹಾಕಿಕೊಂಡು ಅವರು ಏನೋ ಆ ಉಪಕರಣನ ಚಾಲು ಮಾಡ್ಕೋತಾ ಇರ್ತಾರೆ. ಬಟ್ ಇದರಿಂದ ಏನಾಗುತ್ತೆ, ಆ ವಿದ್ಯುತ್ ಮಂಡಲದಲ್ಲಿ ಅಧಿಕ ಭಾರ ಆಗುತ್ತೆ, ಏನು ಹೆಚ್ಚಿನ ಭಾರ. ಈಗ ಯಾವುದೇ ಒಂದು ವ್ಯಕ್ತಿ ಅಂತ ನಾವು ಏನು ತಗೊಳ್ತೀವಲ್ಲ, ಅವ್ರಿಗೇನೆ ಒಂದು ಇಂತಿಷ್ಟು ಲಿಮಿಟ್ ಅಂತ ಹೇಳಿರುತ್ತೆ, ನಾನು ಇಷ್ಟು ಒತ್ತಡವನ್ನು ತಡ್ಕೋಬಹುದು ಅಂತಿರುತ್ತೆ. ಹಾಗೆ ಕೂಡ ವಿದ್ಯುತ್ ಮಂಡಲದಲ್ಲೂ ಸಹ ಅದಕ್ಕೆ ಏನು ಎಷ್ಟು ಪ್ರಮಾಣದ ಒತ್ತಡ ತಡ್ಕೋಬಹುದು ಅದ್ರ ಪ್ರಮಾಣವಾಗಿ ಅದ್ರದ ಕೇಬಲ್ ಆಗ್ಲಿ ಅದಕ್ಕೆ ರಿಲೇಟೆಡ್ ಏನು ಸುರಕ್ಷತಾ ಉಪಕರಣ ಅಳವಡಿಸಿರ್ತಾರೆ. ನೀವು ಯಾವಾಗ ಅದರಲ್ಲಿ ಹೆಚ್ಚಿನ ಎಕ್ಸ್ಟೆನ್ಷನ್ ಕಾರ್ಡ್ ಬಳಸಿ ನೀವು ಅಧಿಕ ಒತ್ತಡ ಅದ್ರ ಮೇಲೆ ಹಾಕಿದಾಗ ಆ ಕೇಬಲ್ ಮೇಲೆ ಒತ್ತಡ ಜಾಸ್ತಿ ಆಗಿ ಫಸ್ಟು ಅದು ಹೀಟ್ ಆಗ್ತಾ ಬರ್ತದೆ. ಕೇಬಲ್ ಆಗ್ಲಿ ಏನೇ ಆಗ್ಲಿ ಹೀಟ್ ಆಗ್ತಾ ಬಂದು ಮೆಲ್ಟ್ ಆಗಿ ಶಾರ್ಟ್ ಆಗಿ ಆ ಏನು ವಿದ್ಯುತ್ ಮಂಡಲದಲ್ಲಿ ಅಧಿಕ ಒತ್ತಡ ಉಂಟಾಗಿ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೀವು ಅಲ್ಲಿ ಸೇಫ್ಟಿ ಡಿವೈಸ್ ಕೊಟ್ಟಿದ್ದೀವಿ ಅಂತಲೂ ತಿಳ್ಕೋಬಹುದು, ಬಟ್ ನೀವೇನು ಆ ಎಲೆಕ್ಟ್ರಿಕಲ್ ಲೋಡ್ ಎಷ್ಟಿದೆ ಅದರ ಪ್ರಕಾರ ನೀವು ಏನು MCBಗಳಾಗಲಿ MCCBಗಳನ್ನಾಗಲಿ ಅಳವಡಿಸಿರ್ತೀರಾ. ಈಗ ನೀವು ಹೆಚ್ಚಿನ ಭಾರ ಹಾಕಿದಾಗ ಅವು ಆಕ್ಟ್ ಆಗೋದಿಲ್ಲ, ಹಾಗಾಗಿ ಅವು ಏನು ಬಿಸಿಯಾಗಿ ಶಾರ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಅಪಘಾತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
0: ರೈತರು ಕೃಷಿ ಪಂಪ್ಗಳನ್ನು ಬಳಸುವಾಗ ಯಾವ ಸುರಕ್ಷತಾ ಕ್ರಮಗಳನ್ನು ವಹಿಸಬೇಕು ಅದರ ಬಗ್ಗೆ ತಿಳಿಸಬಹುದು?
1: ಈಗ ಏನು ಈಗ ರೈತರ ಬಗ್ಗೆ ಕೇಳಿದ್ರಿ.
0: ಎಸ್,
1: ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೀರಾವರಿ ವ್ಯವಸ್ಥೆ ಇದೆ. 3 ನದಿಗಳು ಹರಿತಾ ಇರೋದ್ರಿಂದ ಇಲ್ಲಿ ಏನು ನೀರಾವರಿ ವ್ಯವಸ್ಥೆನೂ ಜಾಸ್ತಿ ಇರೋದ್ರಿಂದ ಕೃಷಿ ಚಟುವಟಿಕೆಗಳು ಜಾಸ್ತಿ ಇದೆ. ಈಗ ಎಲ್ಲಿ ಅಂದ್ರೆ, ಈಗ ರೈತರು ತಮ್ಮ ಹೊಲಗಳಿಗೆ IP ಸೆಟ್ಸ್ ಅಳವಡಿಸ್ಕೊಂಡಿರ್ತಾರೆ, ಅಲ್ಲಿ ಸ್ಟಾರ್ಟರ್ ಬಾಕ್ಸ್ ಅಥವಾ ಮೋಟರ್ಗಳನ್ನ ಅಳವಡಿಸಿರ್ತಾರಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮೊದಲನೇದಾಗಿ ಮೇಡಮ್ ಹೇಳ್ದಂಗೆ ಭೂ ಸಂಪರ್ಕ ವ್ಯವಸ್ಥೆ ಮಾಡ್ಕೊಂಡಿರೋದಿಲ್ಲ. ಫಸ್ಟ್ ಪಾಯಿಂಟ್ ಅಲ್ಲೇ ಬರ್ತಾ ಇದೆ, ಯಾವಾಗ ಅದು ಅರ್ಥಿಂಗ್ ಇರೋದ್ರಿಲ್ಲೋ. ಈಗ ಡೈರೆಕ್ಟ್ ಆಗ್ಲೇ ಹೇಳ್ದಾಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಎಲ್ಲಿಂದನೋ ಒಂದು ವಿದ್ಯುತ್ ಸೋರಿಕೆಯಾಗಿ ಆ ಪೂರ ಬಾಕ್ಸ್ಗೆನೆ ಎನರ್ಜೈಸ್ ಆಗಿ ಅದನ್ನ ಮುಟ್ಟಿದ ತಕ್ಷಣ ಅವರು ವಿದ್ಯುತ್ ಅಪಘಾತಕ್ಕೆ ಒಳಗಾಗಿರ್ತಾರೆ. ಈ ವಿದ್ಯುತ್ ಅಪಘಾತಗಳ ಅಂಕಿ ಅಂಶನ ನೋಡಿದ್ರೆ ಕಳೆದ 5 ವರ್ಷಗಳಲ್ಲಿ 295 ಜನರಿಗೆ ವಿದ್ಯುತ್ ಅಪಘಾತ ಸಂಭವಿಸಿ ಏನು ಪ್ರಾಣಕ್ಕೆ ಹಾನಿಯಾಗಿರುತ್ತದೆ. 295, ಇದೇನು ಕಡಿಮೆ ಅಂಕಿ ಅಲ್ಲ ಇದು. ಅದರಲ್ಲಿ ಹೆಚ್ಚಾನೆಚ್ಚು ರೈತರಿಗೆ ಸಾವಿನಪ್ಪಿರೋದು ವರದಿಯಿಂದ ತಿಳಿದು ಬಂದಿರುತ್ತದೆ ನಮಗೆ. ಈಗ ಅವರು ಏನು ಮಾಡ್ತಾರೆ ಅಂದರೆ, ಫಸ್ಟು ಹೊಲದಲ್ಲಿ ಈಗ ಆಗಲೇ ಹೇಳಿದಾಗಲೇ ತಂತಿ ಬೇಲಿ ಹಾಕ್ತಾರೆ, ಏನೋ ಕಾಡು ಪ್ರಾಣಿಗಳಿಂದ ತಮ್ಮ ಬೆಳೆಗಳನ್ನ ರಕ್ಷಿಸಲು ಹಾಕಿರ್ತಾರೆ. ಈಗ ಅದೇನು 12 volts ಸೋಲಾರ್ ಎನರ್ಜೈಸರ್ ಬಂದಿರೋದೆ, ಆಕ್ಚುಲಿ ಹಾಕ್ಬೇಕಾಗಿರೋದು ಅದನ್ನ. ಅವರು ಅದನ್ನ ಮಾಡೋಲ್ಲ, ಯಾಕಂದ್ರೆ ಈ ಮಳೆಗಾಲದಲ್ಲಿ ಈ ಸೋಲಾರ್ ಪ್ಯಾನಲ್ಸ್ ವರ್ಕ್ ಆಗಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಈಗ ಡೈರೆಕ್ಟ್ ತಮ್ಮ IP ಸೆಟ್ ಮೋಟರ್ಗೆ ಏನು ವಿದ್ಯುತ್ ಸಂಪರ್ಕ ಕೊಟ್ಟಿರ್ತಾರಲ್ಲ ಅದನ್ನೇ ನೇರವಾಗಿ ಅನಧಿಕೃತವಾಗಿ ಅವರು ತಂತಿ ಬೆಲೆಗೆ ಕೊಡ್ತಾರೆ. ಅದರಿಂದ ಏನಾಗುತ್ತೆ, ಈಗ ಪ್ರಾಣಿಗಳು ಸಾಯೋದಿರ್ಲಿ, ಈಗ ಮನುಷ್ಯರು ಹೋಗಿ ಮುಟ್ಟದಾಗ ಆ ಏನು 240 volts ಏನು ಕೊಟ್ಟಿರ್ತಾರಲ್ಲ ಸಂಪರ್ಕ, ಅವಾಗ ಅವರು ಹೋಗಿ ಅವ್ರ ಪ್ರಾಣಕ್ಕೇನೆ ಹಾನಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದಾಗಿ ಈಗ ಒಂದು ಏನು ಐಪಿ ಸೆಟ್ ಅಂತ ಹೇಳಿ ಐಪಿ ಫೀಡರ್ ಅಂತ ಹೇಳಿದ್ರೆ ಅವ್ರಿಗೆ ಇಂತಿಷ್ಟು ವೇಳೆ ಮಾತ್ರ ತ್ರೀ ಫೇಸ್ ಸಪ್ಲೈ ಅಂತ ಹೇಳಿ ಇರುತ್ತೆ. ಉಳ್ ಟೈಮ್ ಅಲ್ಲಿ ಲೋಡ್ ಶೆಡ್ಡಿಂಗ್ ಆಗಿ ವಿದ್ಯುತ್ ಸಂಪರ್ಕ ಇರಲ್ಲ, ಅವಾಗ ಏನ್ ಮಾಡ್ತಾರೆ ಅವರು ಬೇರೆ ಕಡೆಯಿಂದ ವಿದ್ಯುತ್ನ ಪಡೆದುಕೊಳ್ಳಲಿಕ್ಕೆ ಅನಧಿಕೃತವಾಗಿ ಈ ಲೈನ್ಗಳ ಮಧ್ಯದಲ್ಲಿ ಹುಕ್ಗಳನ್ನ ಹಾಕಿ ಎಳ್ಕೊಂಡು ಬಂದಿರ್ತಾರೆ. ಅದನ್ನು ಮಾಡಬಾರ್ದು. ಅವಾಗ ಏನಾಗುತ್ತೆ ಅಂದ್ರೆ ತಾವೇ ಹೋಗಿ ಹುಕ್ ಹಾಕ್ಲಿಕ್ಕೆ ಹೋಗಿರ್ತಾರೆ, ಹಾಕ್ಬೇಕಾದ್ರೂ ಅವರೇ ಡೈರೆಕ್ಟ್ ಲೈವ್ ವೈರ್ ಕಾಂಟ್ಯಾಕ್ಟ್ ಬಂದು ಎಲೆಕ್ಟ್ರಿಕಲ್ ಶಾಕ್ ಆಗಿ ಅವ್ರಿಗೆ ಆಕ್ಸಿಡೆಂಟ್ಸ್ ಆಗಿರೋದೆ. ಆಮೇಲೆ ಮೂರನೇದಾಗಿ ಆಗ್ತಾ ಇರೋದು ಅಂದ್ರೆ ಈಗ ಮೋಟರ್ ಏನಾದ್ರೂ ಕೆಟ್ಟಿರುತ್ತೆ, ಅದನ್ನ ಬಂದ್ ಮಾಡ್ಕೋಬೇಕು, ವಿದ್ಯುತ್ ಸಂಪರ್ಕ ಕಡಿತಗೊಳಿಸ್ಬೇಕು ಫಸ್ಟ್. ಅದನ್ನ ಮಾಡೋದಿಲ್ಲ, ಡೈರೆಕ್ಟ್ ಅಲ್ಲಿ ಸ್ವಿಚ್ ಆನ್ ಮಾಡಿಕೊಂಡೆ ಅದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಬೇರ್ ಹ್ಯಾಂಡ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದಾಗ ಶಾಕ್ ಹೊಡೆದು ವಿದ್ಯುತ್ ಅಪಘಾತ ಆಗಿರುತ್ತದೆ.
0: ಈಗ ವಿದ್ಯುತ್ ಕಂಬಗಳು ಅಥವಾ ತಂತಿಗಳ ಬಳಿಗೆ ಅಪಾಯ ಕಂಡು ಬಂದರೆ ಯಾರಿಗೆ ಮಾಹಿತಿ ನೀಡಬೇಕು, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ವಿದ್ಯುತ್ ಅಪಘಾತಗಳು ಅಥವಾ ತಂತಿಗಳು ಹರಿದು ಬಿದ್ದಿದ್ರೆ ಇಮಿಡಿಯೇಟ್ ಆಗಿ ವಿದ್ಯುತ್ ಸರಬರಾಜು ಇಲಾಖೆಯ ಲೋಕಲ್ ಶಾಖಾಧಿಕಾರಿಗಳಿಗೆ, ಅವರ ಮಾರ್ಗದಾಳುಗಳಿಗೆ, ಪವರ್ಮೆನ್ ಅಂತೀವಲ್ಲ, ಅವರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ನೀಡಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಅವರ ಹತ್ರ ಹೋಗಬಾರ್ದು.
0: ಶಾಲೆಗಳು ಮತ್ತು ಸಮುದಾಯದ ಪಾತ್ರ ಈ ಒಂದು ವಿದ್ಯುತ್ ಸುರಕ್ಷತಾ ಜಾಗೃತಿ ಮೂಡಿಸುವುದರಲ್ಲಿ ಯಾವ ರೀತಿ ಇರಬೇಕು, ಅದರ ಬಗ್ಗೆ ತಿಳಿಸುವ.
2: ಸಮುದಾಯ, ಸಮಾಜದ ಪಾತ್ರ, ಈಗ ವಿದ್ಯುತ್ತನ್ನ ಎಲ್ಲರೂ ಉಪಯೋಗಿಸ್ತಾ ಇದೆ ಸಮಾಜ. ವಿದ್ಯುತ್ ಇಲ್ಲದೆ ಯಾವುದೇ ಕೆಲಸ ಆಗೋದೇ ಇಲ್ಲ. ಈಗ ನಮ್ದು ಎಲ್ಲರ ಜವಾಬ್ದಾರಿ ಅದು, ಸಮಾಜದ ಪ್ರತಿಯೊಬ್ಬ ಮನುಷ್ಯರದು. ಅದು ಮಗುವಿನಿಂದ ಹಿಡಿದು ಲಾಸ್ಟ್ 70 ಅವ್ರ ಏಜ್ ಲಿಮಿಟ್ ಇರೋವರೆಗೂ ಅವ್ರು ಅಟ್ಲೀಸ್ಟ್ ಫೋನ್ ಆದ್ರೂ ಯೂಸ್ ಮಾಡ್ತಾರೆ, ಫೋನ್ ಚಾರ್ಜಿಂಗ್ ಆದ್ರೂ ಹಾಕೋತಾರೆ ಯಾರೇ ವಯಸ್ಸಾದವರು. ಸೊ ಪ್ರತಿಯೊಬ್ಬ ಮನುಷ್ಯನ ಮಾನವನ ಪ್ರಾಥಮಿಕ ಸುರಕ್ಷತಾವಾಗಿ ವಿದ್ಯುತ್ತನ್ನು ಯೂಸ್ ಮಾಡೋದು ಪ್ರಾಥಮಿಕ ಡ್ಯೂಟಿ. ಸೊ ಅದನ್ನ ಅವರು ನೆಗ್ಲಿಜೆನ್ಸ್ ಅಂತ ಒಂದು ಮಾಡಬಾರ್ದು. ಅಥವಾ ನನ್ಗೆ ಅಂದ್ರೆ ಇಷ್ಟೊಂದು ವರ್ಷದಿಂದ ಏನು ಆಗಿಲ್ಲ, ಈ ಮುಂದೇನು ಆಗೋಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಬಹಳ ಜನ. ಅದು ನಮ್ಮ ರೈತರು ಇರ್ಬೋದು, ನಮ್ಮ ಇಲಾಖೆಯ ಸಿಬ್ಬಂದಿನೂ ಇರ್ಬೋದು, ನಾವು ಇರ್ಬೋದು. ಫೋನ್ ಚಾರ್ಜ್ ಹಾಕೊಂಡು ಮಾತಾಡಿರೋದು ಸಮಯದಲ್ಲಿ ಫೋನ್ ಬ್ಲಾಸ್ಟ್ ಆಗಿ ಶಾಕ್ ಆಗಿ ಅಪಘಾತಗಳಾಗಿರೋದನ್ನ ತಾವು ಟಿವಿಲಿ ಕೇಳಿರ್ಬೋದು, ನೋಡಿರ್ಬೋದು, ನೀವು ಪೇಪರಲ್ಲಿ ಓದಿರ್ಬೋದು. ಅವೆಲ್ಲ ನಮ್ದೇ ಜವಾಬ್ದಾರಿ ಇತ್ತು, ಅದರಲ್ಲಿ ನಮಗೆ ಅಪಘಾತ ಆಗೋದಕ್ಕೆ ಬೇರೆ ಯಾರು ಕಾರಣ ಇರಲಿಲ್ಲ ಅಲ್ಲಿ. ಸೊ ಪ್ರತಿಯೊಬ್ಬರಿಗೂ ತಮ್ಮ ಸ್ವಯಂ ರಕ್ಷಣೆಗೋಸ್ಕರನೇ ತಾವು ಜವಾಬ್ದಾರರಾಗಿರ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ, ಜವಾಬ್ದಾರಿ ಮೂಡಿದೆ. ಆಮೇಲೆ ಅವ್ರಿಗೆ ಅವೇರ್ನೆಸ್ ಅನ್ನೋದೊಂದು ಏನು ನಾವು ಕೊಡ್ತಾ ಇದೀವಿ ಪ್ರತಿ ವರ್ಷ, ಅದನ್ನು ಮೂಡಿದೆ. ಆದರೂ ಇನ್ನೂ ಅವರು ಹೆಚ್ಚಿಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ಅವಶ್ಯಕತೆ ಇದೆ. ವಿದ್ಯುತ್ ಯಾಕಂದ್ರೆ ಅದು ಕಾಣೋದಿಲ್ಲ ಅನ್ನೋ ಕಾರಣಕ್ಕೆ ಬೆಂಕಿ ಕಾಣುತ್ತೆ, ನೀವು ಮುಟ್ಟಲ್ಲ ಅದನ್ನ, ದೂರದಿಂದನೇ ಕಾಣುತ್ತೆ, ನೋಡಬಹುದು. ಅದೊಂದು 10 ದೂರದಿಂದ ಅದ್ರ ಶಾಖನ ನೀವು ಅದನ್ನ ಅನುಭವಿಸ್ಬೋದು. ಬಟ್ ಇದು ಬೆಂಕಿ ವೈರ್ ಮುಟ್ಟಿದ್ರು ಕಾಣಲ್ಲ, ವೈರ್ ಒಳಗಡೆ ಇರುತ್ತೆ, ಮೇಲಿರೋ ಇನ್ಸುಲೇಷನ್ ಕಣ್ಣಲ್ಲಿ ಕಾಣೋದಿಲ್ಲ ಮುಟ್ಟಿದ್ರೆ. ಸೊ ಅದು ಕಾಣದೇ ಇರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ, ಏನು ಆಗಲ್ಲ ನನಗೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ನಮ್ದು ಎಲ್ಲಾ ಸಮಾಜದ ಬಾಂಧವರಲ್ಲಿ, ಈ ಮೂಲಕವಾಗಿ ನಾವು ನಮ್ಮ ರೈತ ಬಾಂಧವರಲ್ಲಿ, ಸಿಬ್ಬಂದಿಗಳಲ್ಲಿ, ಎಸ್ಕಾಂ ಇಲಾಖೆ ಸಿಬ್ಬಂದಿಗಳಲ್ಲಿ, ಮತ್ತೆ ಗೃಹಿಣಿಯರಲ್ಲಿ, ಶಾಲಾ ಮಕ್ಕಳಲ್ಲಿ ನಮ್ಮ ಕಳಕಳಿಯ ಮನವಿ ಏನಿದೆ ಅಂದ್ರೆ, ನಮ್ಮ ಸ್ಟಾಟಿಸ್ಟಿಕ್ಸ್ ಅದನ್ನ ನಾವು ಹೇಳುತ್ತೆ, ನಮ್ಗೆ ಎಷ್ಟು ಸಾಮಾಜಿಕವಾಗಿ ಪ್ರಾಣ ಹಾನಿ, ಪ್ರಾಣಿಗಳ ಹಾನಿ, ಮತ್ತೆ ನಮ್ಮ ಪಬ್ಲಿಕ್ ಪ್ರಾಪರ್ಟಿ. ಈ ಒಂದು ಇಂಡಸ್ಟ್ರಿಗೆ ರೀಸೆಂಟ್ ಆಗಿ ಚಿಕ್ಕೋಡಿಲ್ ತಾವು ಕೇಳಿರ್ಬೋದು, ಬ್ಲಾಸ್ಟ್ ಆಗಿದೆ ಫ್ಯಾಕ್ಟ್ರಿಲಿ, ಅದು ಎಷ್ಟು ಸುಮಾರು ಪ್ರಾಪರ್ಟಿ ಹಾನಿ ಆಯ್ತಲ್ಲಿ. ಅದು ಹಾನಿ ಆಗೋದ್ರಿಂದ ಮತ್ತೆ ಅದನ್ನ ಕಟ್ಟೋದಕ್ಕೆ ಎಷ್ಟು ಸಮಯ ಬೇಕು, ಅದ ಫಂಡ್ಸ್ ಬೇಕು, ಒಂದು ಇಡೀ ಸಂಸ್ಥೆನ ಕಟ್ಟೋದಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು, ಆ ಏನಿದೆ ಅಲ್ಲ ಆ ಪ್ರಯತ್ನ ಮತ್ತೆ ಮೊದಲಿಂದಲೇ ನೀವು ಚಾಲು ಮಾಡಬೇಕು. ಆದ್ರಿಂದ ಇದು ಲಾಸ್ ನಮ್ಮ ಸಮಾಜಕ್ಕೇನೆ. ವಿದ್ಯುತ್ ಅಪಘಾತ ಆಗಿದೆ ಒಂದು ಮಗುಗಾಗಿದೆ, ಆ ಲಾಸು ಮನೆಗೆ, ಆ ಕುಟುಂಬಕ್ಕೆ, ಪ್ರಾಪರ್ಟಿಗಾಗಿದೆ, ಆ ಲಾಸು ಆ ಫ್ಯಾಕ್ಟ್ರಿ ಇರೋ ವರ್ಕರ್ಸ್ಗೆ ಪ್ಲಸ್ ಆ ಓನರ್ಗೆ. ಸೊ ಇದು ನಮ್ಮ ಅಲ್ಟಿಮೇಟ್ಲಿ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಇಟ್ ಈಸ್ ಅಫೆಕ್ಟಿಂಗ್ ದ ಸೊಸೈಟಿ. ಸೊ ನಾವು ಸಮಾಜ ಬಾಂಧವರಲ್ಲಿ ಅದಕ್ಕೆ ಪ್ರತಿಯೊಬ್ಬರಿಗೂ, ಈ ಪರ್ಟಿಕ್ಯುಲರ್ ಆಗಿ ಯಾವುದೇ ವರ್ಕರ್ಸ್ ಅಂತ ಕೇಳಲ್ಲ, ಪ್ರತಿಯೊಬ್ಬರಿಗೂ ಇನಿಮು ಸೇರಿ ಈ ವಿದ್ಯುತ್ತನ್ನ ಸುರಕ್ಷಿತವಾಗಿ ಬಳಸಿ ಅದ್ರ ಬಗ್ಗೆ ಭಯ ಇರಲಿ ಸ್ವಲ್ಪ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ.
0: ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಅಂತ ಸಂದರ್ಭದಲ್ಲಿ,
1: ಅದೇ ಅತಿಯಾದ ಆತ್ಮವಿಶ್ವಾಸ ಇರಬಾರ್ದು ಯಾರಿಗೆ, ಎಲ್ಲ ಗೊತ್ತಿದೆ. ಈಗ ಹೇಗಾಗಿದೆ ಅಂದ್ರೆ ಈ ವಿದ್ಯುತ್ ಅಪಘಾತಗಳನ್ನ ನೋಡಿ ನೋಡಿ ನಾವು ಒಂದು ಸ್ವಿಚ್ ನ ಆನ್ ಮಾಡ್ಬೇಕಾದ್ರೂ ಭಯ ಪಡೆಯುವಂತ ಸ್ಥಿತಿಯಲ್ಲಿ ನಾವಿದ್ದೀವಿ ಈಗ. ಯಾಕೆ ಕಣ್ಣಾರೆ ನೋಡಿರ್ತೀವಿ ನಾವೀಗ. ಈಗ ಒಂದು ಮಗು ಸತ್ತಿರತ್ತೆ, ಈಗ ವಿದ್ಯುತ್ ಶಾಕ್ ಅನ್ನೋದು ಒಂದು ಸಣ್ಣ ಹುಡುಗಂಗೆ ಆಗುತ್ತೆ ಅವ್ರಿಗೆ ಆಗುತ್ತೆ ಅಂತ ಅದು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ, ಮನುಷ್ಯನ್ಗೆ ಆಗ್ಲಿ, ಪ್ರಾಣಿಗೆ ಆಗ್ಲಿ, ಪ್ರಾಪರ್ಟಿಗೆ ಆಗ್ಲಿ, ಯಾರಿಗೆ ಆದ್ರೂ ಒಂದು ಲಾಸ್ ಇಸ್ ಎ ಲಾಸ್. ಅದು ವೈಯಕ್ತಿಕವಾಗಿರ್ಲಿ, ಏನು ಸಾಮಾಜಿಕವಾಗಿರ್ಲಿ, ಅದು ಅದನ್ನ ನಾವು ಸರಿಪಡಿಸ್ಲಿಕ್ಕೆ ಆಗಲ್ಲ. ಅವರು ಏನೀಗ ವಿದ್ಯುತ್ ಅಪಘಾತ ಆಗಿರೋ ಕುಟುಂಬಗಳ ರೋದನೆ ಅವೆಲ್ಲ ನಾವು ಆ ಮೊಮೆಂಟ್ಗೆ ಏನು ತನಿಖೆ ಮಾಡ್ಲಿಕ್ಕೆ ಹೋಗಿರ್ತೀವಲ್ಲ ಈಗ ಯಾವ ಕಾರಣದಿಂದ ಆಗಿದೆ ಅಂತ ಹೇಳಿ, ಅವಾಗ ಹೋದಾಗ ಏನಾಗಿದೆ ಅಂದರೆ ಎಲ್ಲ ಆದಮೇಲೆ ಹೋಗ್ತೀವಲ್ಲಪ್ಪ ಅಂತ ನಮಗೆ ಸಾಕಷ್ಟು ಸಲ ಅನಿಸಿದೆ. ಅದು ಅದೇ ಒಂದು ಸ್ವಲ್ಪ ಏನು ಒಂದು ಸಣ್ಣ ಎಚ್ಚರಿಕೆ ಏನು ಅದು ಆಗುವಂಥದಕ್ಕಿಂತ ಮುಂಚೆ ಅವರು ಒಂದು ಕ್ಷಣ ಯೋಚನೆ ಮಾಡಿದರೆ ಇಂಥ ಸ್ಥಿತಿ ಬರ್ತಾ ಇರಲಿಲ್ಲಲ್ಲ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ಈಗೇನು ವಿದ್ಯುತ್ತನ್ನು ನಾವು ಏನು ಬಳಸ್ತಿದ್ದೀವಲ್ಲ ಅದರಲ್ಲಿ ಒಂದು ಆಗಲೇ ಹೇಳಿದಾಗ ಸರಳ ಕ್ರಮಗಳನ್ನ ಈಗಲ್ಲಿ ಒಂದು ಇದೆಯಪ್ಪ ಅಂತಂದ್ರೆ, ಈಗ ಒಂದು ಸ್ವಿಚ್ ಆನ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ, ಅವಾಗ ನಾವು ಕೈ ಈಗ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಕೈ ತೊಳ್ಕೊಂಡಿರ್ತೀವಿ, ನೀರ ಇದು ಆಗಿರುತ್ತೆ ಅಂದ್ರೆ ಅದೇ ಕೈಲಿ ಹೋಗಿ ಸ್ವಿಚ್ ಆನ್ ಮಾಡೋದು ಅಥವಾ ಆಫ್ ಮಾಡೋದು, ಒಂದ್ ಸೆಕೆಂಡ್ ನಾವು ಅದನ್ನ ಕೈ ಒರೆಸ್ಕೊಂಡು ಆಮೇಲೆ ಹೋಗಿ ಮಾಡಿದ್ರೆ ಅದು ಒಂದು ಸಣ್ಣ ಇದು ಅಷ್ಟೇ. ಅದು ಅದೇ ತರ ಈಗ ಸಾಕಷ್ಟು ಏನು ಈಗ ಆಗಿರುವಂತ ಅಪಘಾತಗಳೆಲ್ಲ ಏನು ಒಂದ್ ಸಿಲಿ ರೀಸನ್. ಈಗ ಒಂದು ರೋಡ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಆ ರೋಡ್ ಲೈನ್ ಹೋಗಿರತ್ತೆ, ಅಲ್ಲೇನೆ ಒಂದು ಉದ್ದದ ರಾಡ್ ಈಗ ಬೋರ್ವೆಲ್ ಎಲ್ಲ ಹಾಕ್ತಾ ಇರ್ತಾರೆ, ಬೋರ್ವೆಲ್ ಬೋರು ಹೊಲದಲ್ಲೆಲ್ಲ ಬೋರ್ ಅಳವಡಿಸ್ತಾ ಇರ್ತಾರಲ್ಲ, ಅವಾಗ ಏನದು ಡಿಗ್ ಹಿಂಗ್ ಮಾಡ್ತಾ ಇರ್ತಾರಲ್ಲ ಇನ್ಸರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಆ ಕಂಬ ಅದೇನು ರಾಡ್ ಬರುತ್ತಲ್ಲ ಅದು ನೀರಿನ ಪೈಪ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಮೇಲೆ ಲೈನ್ ಹೋಗಿರುತ್ತೆ, ಅದನ್ನ ಗಮನಿಸದೆ ಅದಕ್ಕೆ ಹೋಗಿ ಕಾಂಟ್ಯಾಕ್ಟ್ ಬಂದಿರುತ್ತೆ ಅದನ್ನ ಅದಕ್ಕಾಗಿರುತ್ತೆ. ಆಮೇಲೆ ಈ ಕ್ರೇನು ಬುಲ್ಡೋಜರ್ಗಳು ಇರುತ್ತೆ ಮಣ್ಣನ್ನ ತೆಗಿಲಿಕ್ತಾ ಇರ್ತಾರಲ್ಲ, ಅದನ್ನೇನು ಅಲ್ಲೇ ಲೈನ್ ಇರುತ್ತೆ ಅಲ್ಲೇ ಹೋಗಿ ಅದನ್ನ ಚಾಲು ಮಾಡಿ ಎತ್ತಬಿಟ್ಟಿರ್ತಾರೆ. ಆವಾಗಲೂ ಆಗಿದೆ, ಈಗ ಒಬ್ಬ ವ್ಯಕ್ತಿ ಇಬ್ಬರು ವ್ಯಕ್ತಿ ಅದ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಅಪಘಾತ ಸಂಭವಿಸಿ. ಆದಷ್ಟು ನಾವು ಕಾಳಜಿ ವಹಿಸಿ ಎಚ್ಚರ ಏನು ಆ ಮೊಮೆಂಟ್ಗೆ ಎಚ್ಚರ ವಹಿಸಿ ಉಪಯೋಗಿಸಿದ್ರೆ ಇಂಥ ಅಪಘಾತಗಳನ್ನು ನಾವು ಕಡಿಮೆ ಮಾಡಬಹುದು ಅಂತ ಹೇಳಿ ನಮ್ಮ ಮನವಿ ಎಲ್ಲರಲ್ಲೂ ಅಷ್ಟು. ಆದಷ್ಟು ಜಾಗರೂಕತೆಯಿಂದ ಬಳಸಿ ವಿದ್ಯುತ್ತನ್ನು.
0: ಸ್ನೇಹಿತರೆ, ಇದಾಗಿತ್ತು ನ್ಯಾಷನಲ್ ಇಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. 50ನೇ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ವಿದ್ಯುತ್ ಪರಿವೀಕ್ಷಕರು ರಶ್ಮಿ ಹನ್ಸಿ ಅವರು ಹಾಗೂ ಉಪ ವಿದ್ಯುತ್ ಪರಿವೀಕ್ಷಕರು ರೇಣುಕಾ ಅವರು ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
3: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा, समर्पित फेटल मेडिसिन युनिट ज्यामध्ये एक इनहाऊस पूर्ण वेळ सल्लागार असणार आहे, तज्ज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती सेकंड फ्लोअर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 2473777 एक्सटेन्शन 1530.

ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಕೇಳ್ತಾ ಇದ್ರ. ಮೊದಲನೇ ಹೊಸ ಗೀತೆ ಆಯ್ತು ಪ್ರಸಾರ. ಈಗ ಮುಂದಿನ ಹಳೆ ಗೀತೆ ಕೇಳಿ ಎಂಜಾಯ್ ಮಾಡಿ.

ಆತ್ಮೀಯ ಸ್ನೇಹಿತರೆ, ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಬರೀ ಕೇಳೋ ಕಾರ್ಯಕ್ರಮ ಅಲ್ಲ, ಇವತ್ತು ಡಾಕ್ಟರ್ಸ್ ಡೇ ಕೂಡ, ವೈದ್ಯರ ದಿನ. ಸೊ ಸ್ನೇಹಿತರೆ, ನಾವು ಕೆ ಎಲ್ ಇ ಹೆಲ್ತ್ ಗೈಡ್ ನಿನ್ನೆ ಮಾಡಿದ್ವಿ. ನಿನ್ನೆ ಇರೋ ವಿಷಯವಿತ್ತು ಮುಂಗಾರಿನಲ್ಲಿ, ಅಂದರೆ ಈ ಮಳೆಗಾಲಿನಲ್ಲಿ ಆಗೋ ರೋಗಗಳು ಹಾಗೂ ಚಿಕಿತ್ಸೆ. ಸೊ ಸ್ನೇಹಿತರೆ, ಶರೀರಕ್ಕೆ ಏನಾದರೂ ರೋಗ ಆದರೆ ನಾವು ಮೊದಲು ಹೋಗುವುದು ವೈದ್ಯರ ಕಡೆ. ಸೊ ಅಂಥ ಸಂದರ್ಭದಲ್ಲಿ ಇವತ್ತು ವೈದ್ಯರ ದಿನ, ನಿಮ್ಮ ಜೀವನದಲ್ಲಿ ತಮ್ಮ ವೈದ್ಯರೊಂದಿಗೆ ವೈದ್ಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ನಾರ್ಮಲಿ ಈ ಕೆ ಎಲ್ ಇ ಹೆಲ್ತ್ ಗೈಡ್ನಲ್ಲಿ ಇರಲಿ ಅಥವಾ ನಮ್ಮ ವೈದ್ಯರ ಸಂದರ್ಶನಗಳಿರಲಿ, ಅದರಲ್ಲಿ ನೀವು ಕೇಳ್ತೀರಾ ಆ್ಯಂಡ್ ನಿಮ್ಮ ಸಮಸ್ಯೆಗಳಿಗೆ ಒಂದು ಒಳ್ಳೆ ಏನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳಿ ಅದರ ಪರಿಹಾರ ಪಡ್ಕೋತೀರಾ. ಅಂಥ ಸಂದರ್ಭದಲ್ಲಿ ಇವತ್ತು ವೈದ್ಯರ ದಿನ. ಆತ್ಮೀಯ ಸ್ನೇಹಿತರೆ, ಯಾವ ಜೀವ ಇಲ್ಲ, ಎಲ್ಲ ಜೀವ ವೈದ್ಯರ ಕಡೆ ಹೋಗಿರುತ್ತೆ. ಸೊ ಸ್ನೇಹಿತರೆ, ನಾವೆಲ್ಲರೂ ನಮ್ಮ ವೈದ್ಯರನ್ನು ಧನ್ಯವಾದ ತಿಳಿಸೋಣ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರುವ ಒಂದು ಒಳ್ಳೆಯ ಘಟನೆ ವಿತ್ ರೆಸ್ಪೆಕ್ಟ್ ಟು ವೈದ್ಯರು, ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಬರೀ ವೈದ್ಯರು ನಿಮ್ಮನ್ನು ಚಿಕಿತ್ಸೆ ಕೊಟ್ಟು ಅಥವಾ ಏನಂತಾರೆ ಔಷಧಿ ಕೊಡೋದು ಅಷ್ಟೇ ಮಾಡೋದಿಲ್ಲ. ಆತ್ಮೀಯ ಸ್ನೇಹಿತರೆ, ಅವರು ನಿಮ್ಮ ಪರಿವಾರದ್ದು ಒಂದು ಬಹಳ ಮುಖ್ಯವಾದ ಸದಸ್ಯರಾಗಿರ್ತಾರೆ, ಫ್ಯಾಮಿಲಿ ಡಾಕ್ಟರ್ ಅಂತಲೂ ನಾವು ನೋಡ್ತೇವೆ. ಸೊ ಸ್ನೇಹಿತರೆ, ಇವತ್ತು ವೈದ್ಯರ ದಿನ, ಇದು ಶುಭ ಬುಧವಾರ, 1 ಜುಲೈ 2026 ಬಂತು. ನೋಡಿ ಸ್ನೇಹಿತರೆ, ವರ್ಷದ 7ನೇ ತಿಂಗಳಿನ ಮೊದಲನೇ ದಿನ, 1 ಜುಲೈ 2026. ಸೊ ಸ್ನೇಹಿತರೆ, ವೈದ್ಯರ ದಿನ ಇವತ್ತು ಇದೆ. ಸೊ ಬನ್ನಿ, ಇದರ ಬಗ್ಗೆ ಮಾತನಾಡ್ತಾ ಒಳ್ಳೊಳ್ಳೆ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೇನೆ, ಕೇಳಿ ಎಂಜಾಯ್ ಮಾಡಿ.

ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದಯಾನಂದ್ ಅಂತ. ನಾನು ಮೆಡಿಕಲ್ ಡೈರೆಕ್ಟರ್ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ MRCಯ ಡೈರೆಕ್ಟರ್ ಆಗಿದ್ದೇನೆ. ಇಂದು July 1 ನಮ್ಮ ರಾಷ್ಟ್ರೀಯ ವೈದ್ಯರ ದಿನ ಆಗಿದೆ. ಈ ದಿನದಂದು ನಮ್ಮ ಕೇಲಿ ಸಂಸ್ಥೆಯ ಎಲ್ಲ ವೈದ್ಯರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತೇನೆ. ಈ ದಿನದ ಮಹತ್ವ ಏನೆಂದರೆ, ಡಾಕ್ಟರ್ BC ರಾಯ್ ಅಂತ ನಮ್ಮ ಸ್ವತಂತ್ರ ಸಿಕ್ಕ ಸಮಯದಲ್ಲಿ ಡಾಕ್ಟರ್ ಕೂಡ ಆಗಿದ್ದರು ಮತ್ತು ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಕೂಡ ಆಗಿದ್ದರು. ಅವರ ಜನ್ಮದಿನದಂದು ಈ ಒಂದು ನಾವು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಅಂತ ನಾವು ಒಂದು ರೆಕಗ್ನೈಸ್ ಮಾಡ್ತಾ ಇದ್ದೇವೆ. ಈ ದಿನ ನಾವು ನಮ್ಮೆಲ್ಲರೂ ಜನತೆ ಡಾಕ್ಟರ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ನಮ್ಮ ಒಂದು ಕೃತಜ್ಞತೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಒಂದು ದಿವಸ ರೆಕಗ್ನೈಸ್ ಮಾಡಿದ್ದೀವಿ. ಅದು 1 July ಆಗಿದೆ. ಈ ದಿನದಂದು ಮುಖ್ಯವಾಗಿ ನಮ್ಮ ಎಲ್ಲ ಡಾಕ್ಟರ್ಸ್, ನಮ್ಮ ವೈದ್ಯರಿಗೆ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ, ನನ್ನ ಕಡೆಯಿಂದ ಪರ್ಸನಲಿ ಶುಭಾಶಯಗಳು. ಬಿಕಾಸ್ ನೀವು ಒಂದು ಬಹಳ ಒಂದು ಉತ್ತಮವಾದ ಸರ್ವಿಸ್ ಮಾಡ್ತಾ ಇದ್ದೀರಾ. ನೆಕ್ಸ್ಟು life is health, so it's very very important and you have done a wonderful job throughout the year and ide ondu uttamavada service kuda namma janate kodta iri anta heli nan maatugalannu mugustaa idene.

ಸೊ ಸ್ನೇಹಿತರೆ, ಡಾಕ್ಟರ್ಸ್ ಡೇ ವೈದ್ಯರ ದಿನ ಒಂದೇ ದಿನ ಇರುವುದಿಲ್ಲ. ನನ್ನ ಪ್ರಕಾರ ಒಂದೇ ದಿನ ವೈದ್ಯರ ದಿನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಸಂದರ್ಭದಲ್ಲಿ ಬೆಂಗಳೂರಿನ ಶೀತಲ್ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ. ದೇಹಕ್ಕೆ ಆರೋಗ್ಯ ದಿನ ಕಷಾಯ ಕುಡಿಬೇಕು, ಮನಸ್ಸಿನ ಆರೋಗ್ಯಕ್ಕೆ ಸುಗಮವಾದ ಸಂಗೀತ ಹಿತ ಮಿತ ನುಡಿ ಮಂಜು ಅವರ ಪ್ರೋಗ್ರಾಮ್ ಕೇಳಬೇಕು. ಯು ಆರ್ ದ ಹಾರ್ಟ್ ಆಕ್ಟರ್ ಅಂತ ಬರೀ ಮೆಸೇಜ್ ಅನ್ನು ಮಾಡಿಲ್ಲ, ಕರೆ ಮುಖಾಂತರನೂ ಈ ಒಂದು ವಿಷಯವನ್ನು ತಿಳಿಸಿದ್ರು. ನನ್ನ ಮಾತಿನ ಮುಖಾಂತರ ಎಷ್ಟೋ ಜನರಿಗೆ ಒಂದು ಖುಷಿ ನೀವು ತಂದು ಕೊಡ್ತೀರಾ ಅಂತ ಹೇಳಿದ್ದಾರೆ. ಸೊ ಆತ್ಮೀಯ ಸ್ನೇಹಿತರೆ, ತಾವು ಕೂಡ ಕರೆ ಮಾಡಿ ಮೆಸೇಜ್ ಮಾಡಿ. ವೈದ್ಯರ ಬಗ್ಗೆ ಒಂದು ಲೈನ್, ನಿಮ್ಮ ಪ್ರಕಾರ ಏನು, ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ತೊಗೊಂಡು ಬಂದಿದ್ದಾರೆ, ನನಗೆ ವೈದ್ಯರು ಅಂತ ಹೇಳಿಬಿಟ್ರು ಶೀತಲ್ ಅವರು. ನಾನು ಅದನ್ನು ಕಾಂಪ್ಲಿಮೆಂಟ್ ಆಗಿ ತೊಗೊಂಡು ಧನ್ಯವಾದ ತಿಳಿಸಿದ್ದೇನೆ. ಆ್ಯಂಡ್ ಹಾಗೆ ಆಚೆ ಆತ್ಮೀಯ ಸ್ನೇಹಿತರೆ, ಎಷ್ಟೋ ಜನ ವೈದ್ಯರು ಕೆಲಸ ಮಾಡ್ತಿರ್ತಾರೆ, ರಜೆನೇ ತಗೊಳ್ಳೋದಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಕಷ್ಟಕ್ಕೆ ಒಂದು ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕ ಔಷಧಿ ಕೊಟ್ಟಾದ ತಕ್ಷಣ ನಾ ಎಷ್ಟು ಬಾರಿ ಹೋಗಿ ವಾಪಸ್ಸು ಅವರಿಗೆ ಧನ್ಯವಾದ ಹೇಳಿವರಿ. ಯಾವತ್ತಾದರೂ ಹಿಂಗಾಗಿದೆಯಾ, ನಿಮಗೆ ಒಂದು ಏನೋ ಒಂದು ಆರೋಗ್ಯದ ಸಮಸ್ಯೆ ಆಗಿದೆ, ಆಚೆ ನೀವು ಆರೋಗ್ಯದ ಸಮಸ್ಯೆ ತಗೊಂಡು ನೀವು ವೈದ್ಯರನ್ನು ಭೇಟಿ ಮಾಡ್ತೀರಿ, ಅವರು ಔಷಧಿ ಕೊಡ್ತಾರೆ, ಪರೀಕ್ಷೆ ಎಲ್ಲ ಮಾಡಿ ಆದ ತಕ್ಷಣ ನೀವು ಆರಾಮಾದ ತಕ್ಷಣ ವಾಪಸ್ ಹೋಗು ಅವರಿಗೆ ಧನ್ಯವಾದ ಹೇಳ್ತೀರಾ? ಇಲ್ಲ, ಇವತ್ತು ಜುಲೈ 1 ಈ ಒಂದು ಅವಕಾಶ ತಗೊಳ್ಳಿ. ನಿಮ್ಮ ಫ್ಯಾಮಿಲಿ ಡಾಕ್ಟರ್, ನೀವು ಯಾರ ಕಡೆಯಿಂದ ಚಿಕಿತ್ಸೆ ತಗೊಂಡಿದ್ದೀರೋ ಅವರಿಗೆ ಹೋಗಿ ಧನ್ಯವಾದ ಹೇಳಿ. ದಿಸ್ ಇಸ್ ಅ ವಂಡರ್ಫುಲ್ ಆಪರ್ಚುನಿಟಿ. ಸೊ ಸ್ನೇಹಿತರೆ, ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ, ಒಂದು ಒಳ್ಳೆ ಗೀತೆ ಕೇಳೋಣ, ಎಂಜಾಯ್ ಮಾಡೋಣ. ಇದು ಹಳೆ ಹೊಸ ಕಾಂಬಿನೇಷನ್ ಪ್ಲಸ್ ನಿಮ್ಮೊಂದಿಗೆ ನಾವು ವೈದ್ಯರ ದಿನ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬಹುದು ಆತ್ಮೀಯ ಸ್ನೇಹಿತರೆ. ಆದರೆ ವೈದ್ಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೂ ತಿಳಿಸಿ, ಕರೆ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: ಆತ್ಮೀಯ ಸ್ನೇಹಿತರೆ, ವೈದ್ಯರ ದಿನ ಇವತ್ತು. ನಮ್ಮ ವಿಜಯಲಕ್ಷ್ಮಿ ಅವರು ಕರೆ ಮಾಡಿ ವೈದ್ಯರಿಗೆ ಧನ್ಯವಾದ ತಿಳಿಸಿದ್ದಾರೆ. ನಮ್ಮ ವಿನೋದ್ ಅವರು ಕೂಡ ಕರೆ ಮಾಡಿ ವೈದ್ಯರಿಗೆ ಧನ್ಯವಾದ ತಿಳಿಸಿದ್ದಾರೆ. ರಾಜೇಶ್ವರಿ ಅವರು, ರಾಜೇಶ್ವರಿ ಅವರು ಅವರು ತಿಳಿಸ್ತಾ ಇದ್ದಾರೆ. ನಮಸ್ಕಾರ ಮಂಜುನಾಥ, ನನ್ನ ಕಡೆಯಿಂದ ಎಲ್ಲ ವೈದ್ಯರಿಗೆ ಹಾರ್ದಿಕ ಶುಭಾಶಯಗಳು. ನಾನು ಇವತ್ತು ಅನುಭವಿಸಿದ್ರು ನೋವು ನಲಿವುಗಳಿಗೆ ವೈದ್ಯರೇ ಕಾರಣ ಅಂತ ಹೇಳೋಕೆ ಇಷ್ಟಪಡುತ್ತೇನೆ ಅಂತ ಹೇಳಿದ್ದಾರೆ. ನಾರ್ಮಲಾಗಿ ಹುಟ್ಟಿದ ನನ್ನ ಮಗಳು ಹೇಗೆ ಹೀಗೆ ಆಗೋದಕ್ಕೆ ವೈದ್ಯರ ನಿರ್ಲಕ್ಷ್ಯೀಕರಣ ಜೊತೆಗೆ ಈಗಿರುವಷ್ಟು ಚೇತರಿಕೆ ಕಾಣಲು ಕೂಡ ವೈದ್ಯರೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸೊ ರಾಜೇಶ್ವರಿ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ಗುಡ್ ಮಾರ್ನಿಂಗ್ ಮಂಜು ಅಂತ ಹೇಳಿದ್ದಾರೆ. ಡಾಕ್ಟರ್ ಶಾಂತಿಗಿರಿ ಆ್ಯಂಡ್ ಡಾಕ್ಟರ್ ಅಮೋಘ್, ಹೂ ಹ್ಯಾವ್ ಗಿವನ್ ಮೀ ಟ್ರೀಟ್ಮೆಂಟ್ ಇನ್ ಕೋವಿಡ್ 19 ಟೈಮ್. ಮೈ ಕಂಡೀಷನ್ ವಾಸ್ ವೆರಿ ಕ್ರಿಟಿಕಲ್ ಆ್ಯಟ್ ಕೋವಿಡ್ 19. ಆ್ಯಂಡ್ ಡಾಕ್ಟರ್ ವಿಕ್ರಾಂತ್ ಘಟ್ನಟ್ ಈಸ್ ಮೈ ಫ್ಯಾಮಿಲಿ ಡಾಕ್ಟರ್ ಆ್ಯಂಡ್ ರಾಮನ್ನವರು ಹೂ ಗೈಡೆಡ್ ಮೀ ಫಾರ್ ದ ಬಾಡಿ ಡೊನೇಷನ್ ಆಫ್ಟರ್ ದ್ಯಾಟ್. ಲೇಡಿ ಡಾಕ್ಟರ್ ಸ್ಮಿತಾ ಜಾಧವ್ ಲಿವಿಂಗ್ ಇನ್ ಅವರ್ ಸಹ್ಯಾದ್ರಿ ನಗರ. ಐ ಥ್ಯಾಂಕ್ ಆಲ್ ಡಾಕ್ಟರ್ಸ್ ಫಾರ್ ಕೇರಿಂಗ್ ಸೊಸೈಟಿ ಹೆಲ್ತ್ ಇನ್ ಟೋಟಲ್. ಪ್ರೀತಿಯಿಂದ ಇವರು ಕೂಡ ತಿಳಿಸಿದ್ದಾರೆ. ಆಚೆ ನಮ್ಮ ವಿನೋದ್ ಅವರು ನಮ್ಮ ಕೇಳಿ ಸಂಸ್ಥೆಯ ಒಂದು ಡಾಕ್ಟರ್ ಬಗ್ಗೆ ತಿಳಿಸ್ತಾ ಇದ್ರು. ಬಹಳ ಖುಷಿಯಿಂದ ಸ್ನೇಹಿತರ ಒಂದು ಖುಷಿ ಏನಂದ್ರೆ, ನೀವೆಲ್ಲರೂ ಇವತ್ತು ನನಗೆ ತಿಳಿಸ್ತಾ ಇದ್ದೀರಾ, ಇದನ್ನೇ ಹೋಗಿ ವೈದ್ಯರನ್ನ ಭೇಟಿ ಮಾಡಿ ಅವರಿಗೆ ತಿಳಿಸಿ ಧನ್ಯವಾದ. ಇವತ್ತಿನ ದಿನ ಅದಕ್ಕೆ ಡೆಡಿಕೇಟ್ ಮಾಡಿ. ನಿಮ್ಮ ಪರಿಚಯದ ಫ್ಯಾಮಿಲಿ ಡಾಕ್ಟರು ಇರಬಹುದು, ನಿಮ್ಮ ಪರಿಚಯದ ಯಾರೇ ವೈದ್ಯರು ಇರಬಹುದು, ನೀವು ಅವ್ರ ಕಡೆ ಚಿಕಿತ್ಸೆ ಪಡೆದಿರಬಹುದು, ಅಂಥವರು ಖಂಡಿತ ಅವರಿಗೆ ಹೋಗಿ ತಿಳಿಸಿ ಧನ್ಯವಾದ. ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯರ ದಿನ ಕುರಿತು ಡಾಕ್ಟರ್ ಎಂ ವಿ ಜಾಲಿ ಏನು ಹೇಳ್ತಾರೆ ಬನ್ನಿ ಕೇಳೋಣ.
1: ನಮಸ್ಕಾರ. ವೈದ್ಯರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಮಾನವೀಯ ಸೇವೆಯನ್ನು ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡಿರುವ ಎಲ್ಲ ವೈದ್ಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ರೋಗಿಯ ನೋವನ್ನು ಅರಿತು ನಂಬಿಕೆ ತುಂಬಿ ಆರೋಗ್ಯದ ಬೆಳಕಿನತ್ತ ಕರೆದೊಯ್ಯುವ ವೈದ್ಯರು ಸಮಾಜದ ನಿಜವಾದ ಸೇವಕರು. ಜ್ಞಾನ, ಕರುಣೆ ಮತ್ತು ಕರ್ತವ್ಯ ನಿಷ್ಠೆಯ ಮೂಲಕ ಜೀವಗಳನ್ನು ಉಳಿಸುವ ಪ್ರತಿಯೊಬ್ಬ ವೈದ್ಯರಿಗೂ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಗೌರವಪೂರ್ಣ ಶುಭಾಶಯಗಳು. ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ವೈದ್ಯರ ಪಾತ್ರ ಅಮೂಲ್ಯ. ವೈದ್ಯರ ಸೇವೆಗೆ ನನ್ನ ಶತಕೋಟಿ ನಮನಗಳು. ವೈದ್ಯರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳೊಂದಿಗೆ ನನ್ನ ಕೆಲಸ ಮಾಡುತ್ತಿರುವ ಈ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಆಸ್ಪತ್ರೆ ಹಾಗೂ ಕೆಎಲ್ಇ ವಿಶ್ವವಿದ್ಯಾಲಯದ ಪರವಾಗಿ ಅನಂತ ಅನಂತ ಶುಭಾಶಯಗಳನ್ನು ನನ್ನ ಎಲ್ಲ ವೈದ್ಯ ಮಿತ್ರರಿಗೂ ವೃಂದದವರಿಗೂ ನಮನಿಸುತ್ತೆ. ಶುಭಾಶಯಗಳು ಎಲ್ಲರಿಗೂ ಆಗಲಿ, ಭಗವಂತ ಎಲ್ಲರಿಗೂ ಆರೋಗ್ಯ ಕೃಪೆ ಮಾಡಲಿ ಅಂತಂದು ನನ್ನ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ.
0: ವೈದ್ಯರ ದಿನಾಚರಣೆ ಕುರಿತು ಡಾಕ್ಟರ್ ಕರ್ನಲ್ ದಯಾನಂದ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ.
2: Very good morning to everyone. My name is Colonel Dayanand. I am the medical director of KELI Dr. Prabhakar Kore Hospital and Medical Research Center. I wish to congratulate and compliment all our doctors of KELI's institutions on this 1st July, that is the National Doctors' Day. This day is recognized as the birthday of Bharat Ratna Vidhan Chandra Roy, who was the first doctor as well as the Chief Minister of West Bengal. He not only served people in the capacity of Chief Minister, he also served every evening to socially economically challenged people. He used to serve free medical service in the evening, though he was the Chief Minister of West Bengal. So I wish and urge

0: ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಲಕ್ಷ್ಮಿಯವರು ಕರೆ ಮಾಡಿ ವೈದ್ಯರಿಗೆ ಧನ್ಯವಾದ ತಿಳಿಸಿದರು. ಆ್ಯಂಡ್ ಶೀತಲ್ ಅವರು ಹೇಳಿರೋದು ನಿಜ. ಮಂಜುನಾಥ್ ಅವರೇ, ನೀವು ಕೂಡ ನಮ್ಮ ಮನಸ್ಸಿನ ಡಾಕ್ಟರು. ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳನ್ನು ನಿಮಗೇ ಗೊತ್ತಿಲ್ಲ, ನೀವು ನಮ್ಮನ್ನು ಗುಣಪಡಿಸಿದ್ದೀರಾ ಅಂತ ಲಕ್ಷ್ಮಿಯವರು ಹೇಳ್ತಾ ಇದ್ರು. ಅವರಿಗೆ ಧನ್ಯವಾದ. ಸೊ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನೋಡಲಿಕ್ಕೆ ಹೋದರೆ ಹಾಗೆ ಎಷ್ಟೋ ಜನ ವೈದ್ಯರು ಬಂದು ಹೋಗಿರ್ತಾರೆ, ನಾವು ನೋಡಿರುವುದಿಲ್ಲ. ನಮ್ಮ ಜೀವನದಲ್ಲಿ ಆಗಿರೋ ಆ ಒಂದು ವ್ಯಕ್ತಿ ನಿಮ್ಮನ್ನು ನೋಡಿ ಮಾತು ಹೇಳ್ತಾ ಇದ್ದೇನೆ, ನಿಮ್ಮ ಮೇಲೆ ದ್ವೇಷ ಮಾಡೋ ವ್ಯಕ್ತಿ, ನಿಮ್ಮ ಮೇಲೆ ಕೋಪ ಮಾಡೋ ವ್ಯಕ್ತಿ, ನಿಮ್ಮನ್ನು ಕಾಡಿಸೋ ವ್ಯಕ್ತಿ, ಎಲ್ಲರೂ ಒಂಥರ ನಿಮಗೆ ಒಂದು ಪಾಠ ಕಲಿಸ್ಲಿಕ್ಕೆ ವೈದ್ಯರಾಗಿ ಬಂದಿರ್ತಾರೆ. ನೋಡಿ ಆತ್ಮೀಯ ಸ್ನೇಹಿತರೆ, ರೋಗಕ್ಕೆ ಚಿಕಿತ್ಸೆ, ಅದಕ್ಕೆ ತಕ್ಕಂತೆ ಔಷಧಿ ಕೊಟ್ಟು ಅದನ್ನು ಗುಣಪಡಿಸೋರು ಮಾತ್ರ ವೈದ್ಯರು ಆಗಿರುವುದಿಲ್ಲ. ಆತ್ಮೀಯ ಸ್ನೇಹಿತರೆ, ನಿಮ್ಮನ್ನು ಶಕ್ತಿ ಬಲ ಕೊಡಲಿಕ್ಕೂ ಬಹಳಷ್ಟು ಜನ ವೈದ್ಯರಾಗಿ ಬಂದಿರ್ತಾರೆ. ನನ್ನ ಜೀವನದಲ್ಲಿ ಅದನ್ನು ನಾನು ಅನುಭವಿಸಿದ್ದೇನೆ. ಯಾಕಪ್ಪ ಈ ವ್ಯಕ್ತಿ ನನಗಿಷ್ಟು ಕಾಡಿಸ್ತಾನೆ, ಏನೂ ಕಾರಣ ಇಲ್ಲದ ಈ ವ್ಯಕ್ತಿ ಯಾಕಪ್ಪ ಈ ನಮೂನೆ ನನ್ನ ಹಿಂದೆ ಬಿದ್ದಿದ್ದಾನೆ ಅನ್ನೋ ವಿಚಾರಕ್ಕೆ ಒಂದು ಕೆಲವು ದಿನಗಳಾದ ತಕ್ಷಣ ಅದಕ್ಕೆ ನನಗೆ ಉತ್ತರ ಸಿಕ್ತು, ಓ ಇದಾ ಕಾರಣ ಅಂತ. ಸೊ ಸ್ನೇಹಿತರೆ, ಆಲ್ವೇಸ್ ಹಿಂಗಿರುತ್ತೆ. ಲಕ್ಷ್ಮಿ ಅವರಿಗೆ ಧನ್ಯವಾದ. ಪ್ರಸಾದ್ ಅವರು ನನಗೆ ತಿಳಿಸಿದ್ದಾರೆ, ಮಂಜುನಾಥ್ ಸರ್ ನಿಜವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಚಾರ, ನಾನು ನನ್ನ ವೈದ್ಯರಿಗೆ ಹೋಗಿ ಧನ್ಯವಾದ ತಿಳಿಸುವೆ. ಸರ್ದಿ ನೆಗಡಿ ಆಗೈತಿ ಆಲ್ರೆಡಿ, ಹೆಂಗು ಆ್ಯಂಡ್ ಚಿಕಿತ್ಸೆ ಟ್ರೀಟ್ಮೆಂಟನ್ನು ತೊಗೊಂಡು ಬಂದಿದ್ದೇನೆ. ಆದರೆ ವಾಪಸ್ ಹೋಗಿ ಅವರಿಗೆ ಧನ್ಯವಾದ ನಾನು ನಾಳೆ ನಾಡ್ದು ಹೋಗಿ ಹೇಳುತ್ತೇನೆ. ಈ ವೀಕೆಂಡ್ ಆದರೂ ಹೇಳೋದು ಎಸ್ ಪ್ರಸಾದ್ ಅವರು, ಇದನ್ನು ನೀವು 100% ಮಾಡಿ ಹೋಗಿ ವೈದ್ಯರನ್ನು ಧನ್ಯವಾದ ತಿಳಿಸಿ. ಕಾರ್ಯಕ್ರಮದಲ್ಲಿ ಬನ್ನಿ ಸ್ನೇಹಿತರೆ, ಹೇಳೋದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಪ್ರತೀಕ್ಷಾ ಅವರು ಮೆಸೇಜ್ ಅನ್ನು ಮಾಡಿದರೆ, ಸರ್ ಮನಸ್ಸಿನ ಡಾಕ್ಟರ್ ನೀವು ನಮಗೂ, ಆ್ಯಂಡ್ ಎಸ್ ವೈದ್ಯರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು, ಒಳ್ಳೆ ಗೀತೆಗಳನ್ನು ಪ್ರಸಾರ ಮಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಡಾಕ್ಟರ್ಸ್ ಡೇ ಈ ಒಂದು ದಿನದ ಕುರಿತು ಅನಿತಾ ದಲಾಲ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ.
1: ನಮಸ್ತೆ ಡಾಕ್ಟರ್ಸ್, ಐ ಆಮ್ ಅನಿತಾ ದತ್ತಾ ಕನ್ಬರ್ಗಿ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಟುಡೇ ಆನ್ ದಿಸ್ ಡಾಕ್ಟರ್ಸ್ ಡೇ ಐ ಪಾಸ್ ಟು ಸೇ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಯೋರ್ ಹೀಲಿಂಗ್ ಹ್ಯಾಂಡ್ಸ್, ಕೈಂಡ್ ಹಾರ್ಟ್ಸ್ ಆ್ಯಂಡ್ ಟೈರ್ಲೆಸ್ ಡೆಡಿಕೇಶನ್. ಯು ಬ್ರಿಂಗ್ ಲೈಫ್, ಹೋಪ್ ಆ್ಯಂಡ್ ಸ್ಟ್ರೆಂತ್ ಟು ಎವ್ರಿ ಹೋಮ್ ಯು ಟಚ್. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಶ್ ಯು ಆ್ಯಂಡ್ ಯೋರ್ ಫ್ಯಾಮಿಲೀಸ್ ಅಬಂಡೆಂಟ್ ಹೆಲ್ತ್, ಜಾಯ್ ಆ್ಯಂಡ್ ಪೀಸ್. ಥ್ಯಾಂಕ್ ಯು. Thank you for being the real heroes of our times. And a heartfelt thanks to Keli Venudhwani for this beautiful opportunity. Thank you. Warm regards, Anita Dattakanbar.

ನಮಸ್ಕಾರ, ನಾನು ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ, ಕೇಲಿ ಶ್ರೀ BMK ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರು, ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಶುಭಾಶಯಗಳು. ಈ ಒಂದು ವೈದ್ಯರ ದಿನ ತುಂಬಾನೇ ಮುಖ್ಯ ಹೊಂದಿರುತ್ತೆ, ಯಾಕಂದ್ರೆ ನಮ್ಮ ವೈದ್ಯರ ಒಂದು ಭಾಗ ಅಥವಾ ಕಾಂಟ್ರಿಬ್ಯೂಷನ್ ಏನಿದೆ ಸಾಕಷ್ಟು ನಮ್ಮ ಎಲ್ಲಾ ಜೀವನದಲ್ಲಿ ಮುಖ್ಯ ಆಗಿರುತ್ತೆ. ನಾವು ಎಷ್ಟೋ ಸಲ ವೈದ್ಯರಾಗಿ ನಾವು ಬೇರೆಯವರ ಜೀವನದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀವಿ, ಆದ್ರೆ ನಮ್ಮ ಜೀವನದ ಬಗ್ಗೆ ನಾವು ಕೆಲವೊಮ್ಮೆ ನಿರ್ಲಕ್ಷ್ಯ ತೊಡಗಿರ್ತೀವಿ. ಹಾಗಾಗಿ ಈ ಒಂದು ರಾಷ್ಟ್ರೀಯ ವೈದ್ಯರ ದಿನ ನನ್ನ ಕಳಕಿಯ ವಿನಂತಿ ಏನಂದ್ರೆ, ನಾವೆಲ್ಲ ವೈದ್ಯರು ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋಣ, ನಮ್ಮ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಆಲ್ ಕೇರ್ ಫಾರ್ ಅದರ್ಸ್ ಅಂಡ್ ಆಲ್ಸೋ ಕೇರ್ ಫಾರ್ ಅವರ್ ಸೆಲ್ಫ್. ಥ್ಯಾಂಕ್ ಯು.

0: ಎಲ್ಲ ವೈದ್ಯರಿಗೆ ಧನ್ಯವಾದ ತಿಳಿಸ್ತಾ ಇದ್ದಾರೆ. ಇವತ್ತು ನಿಮಗೆ ನಾನು ಧನ್ಯವಾದ ತಿಳಿಸುತ್ತೇನೆ, ನಿಮ್ಮ ಪ್ರೀತಿ ನಿಮ್ಮ ತಾಳ್ಮೆಗೆ. ವಿನೋದ್ ಅವರು ಇರಲಿ, ರಾಜಶ್ರೀ ಅವರು ಇರಲಿ, ಎಲ್ಲ ವಿನೋದನಿಯ ಕುಟುಂಬದವರು ಇರಲಿ, ಆ್ಯಪ್ನಲ್ಲಿ ಏನಾದರೂ ಸಮಸ್ಯೆ ಆದರೆ ಥಟ್ ಅಂತ ಮೆಸೇಜ್ ಮಾಡ್ತೀರಾ, ತಾಳ್ಮೆಯಿಂದ ಇರ್ತೀರಾ, ಆಮೇಲೆ ಮೆಸೇಜು ಏನು ಇದು ಆ್ಯಪ್ ರಿಪೇರ್ ಆದ ತಕ್ಷಣ ವಾಪಸ್ ಪ್ರೀತಿಯಿಂದ ತಿಳಿಸ್ತೀರಾ. ಸೊ ಇವತ್ತು ರಾಜಶ್ರೀ ಅವರು ತಿಳಿಸ್ತಾ ಇದ್ದಾರೆ, ಜೈ ಶ್ರೀರಾಮ್ ಜೈ ಜಿನೇಂದ್ರ, ಎಲ್ಲ ವೈದ್ಯರಿಗೆ ಧನ್ಯವಾದ ತಿಳಿಸ್ತಾ ಇದ್ದಾರೆ. ಇವತ್ತು ಕ್ಲಿಯರ್ ಆಗಿದೆ, ಆದರೆ ಸ್ವಲ್ಪ ಎಸ್ ಈ ಮಳೆ ಸಂಬಂಧಿತ ಒಂದು ಸ್ವಲ್ಪ ರಿಪೇರ್ ಆಗ್ತಾ ಇದೆ, ಬರುತ್ತೆ 100%. ಆದರೆ ಮತ್ತೆ ನಾನು ನಿಮ್ಮ ಕಡೆಯಿಂದ ನಿಮ್ಮ ತಾಳ್ಮೆಗೆ ಧನ್ಯವಾದ, ನನ್ನ ಕಡೆಯಿಂದ ತಗೊಳ್ಳಿ ಆತ್ಮೀಯ ಸ್ನೇಹಿತರೆ. ಏಕೆಂದರೆ ಇವತ್ತು ವೈದ್ಯರ ದಿನ. ಸೊ ಈ ವೈದ್ಯರ ದಿನದೊಂದು ನೀವೆಲ್ಲ ವೈದ್ಯರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀರ. ನಾನು ಮಂಜುನಾಥ್ ಪೈ, ನಿಮ್ಮೆಲ್ಲರ ತಾಳ್ಮೆಗೆ ಧನ್ಯವಾದ, ಸಮಯಕ್ಕೆ ಧನ್ಯವಾದ. ಈ ಟೆಕ್ನಿಕಲ್ ಡಿ ಇದೇನಿದೆ ಸಮಸ್ಯೆ ಏನಿದೆ ನೋಡಿ ಸ್ವಲ್ಪ, ಆ್ಯಂಡ್ ಅದು ಕ್ಲಿಯರ್ 100% ಹಾಗೆ ಆಗುತ್ತೆ. ಆದರೆ ನೀವು ನಮ್ಮ ಜೊತೆ ನಿಮ್ಮ ಪ್ರೀತಿ ನಿಮ್ಮ ಸಮಯ ಸದಾ ಕೊಡ್ತಾ ಇರಿ ಆತ್ಮೀಯ ಸ್ನೇಹಿತರೆ. ಕಾರ್ಯಕ್ರಮದ ಮುಂದಿನ ಗೀತೆ ಗೀತ ಮುಂಚೆ ಬನ್ನಿ, ಡಾಕ್ಟರ್ ಬಸವರಾಜ್ ಜಗಜ್ಜಂಪಿ ಸರ್ ಅವರು ಏನು ಹೇಳಿದ್ದಾರೆ ಕೇಳೋಣ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ವೈದ್ಯೋ ನಾರಾಯಣ ಹರಿ ಎನ್ನುತ್ತದೆ ನಮ್ಮ ಭಾರತೀಯ ಸಂಸ್ಕೃತಿ. ನಮ್ಮೆಲ್ಲರ ಆರೋಗ್ಯ ಭಾಗ್ಯಕ್ಕೆ ಶ್ರಮಿಸುತ್ತಿರುವ ಮಾನವೀಯ ಗುಣಶೋಭಿತ ಸಕಲ ಸಹೃದಯ ವೈದ್ಯರ ಕುರಿತು ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ ಜಗಜಂಪಿಯವರು ಶುಭ ಕೋರಿದ್ದು ಹೀಗೆ.
2: ಸಮಸ್ತ ವೈದ್ಯ ಬಾಂಧವರಿಗೆ ಅಂತಾರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವೈದ್ಯೋ ನಾರಾಯಣೋ ಹರಿಹಿ ಎಂಬುದು ಕುರಿತಾಗಿ ಹೇಳಿದ ಮಾತು. ಒಂದರ್ಥದಲ್ಲಿ ವೈದ್ಯರ ಸ್ಥಾನ ಮಾನ ಕುರಿತಾದ ವ್ಯಾಖ್ಯಾನ. ಮಾನವೀಯ ಸಂವೇದನೆಯ ಪ್ರತೀಕವಾಗಿರುವ ವೈದ್ಯರೆಂದರೆ ಸಾಕ್ಷಾತ್ ದೇವರು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ 24/7 ಶ್ರಮಿಸುತ್ತಿರುವ ವೈದ್ಯರಿಗೆ ನಾಗರಿಕ ಸಮಾಜದಲ್ಲಿ ಪೂಜ್ಯ ಹಾಗೂ ಗೌರವಾನ್ವಿತ ಸ್ಥಾನವಿದೆ. ಅಂತೆಯೇ ವೈದ್ಯರದು ಅತ್ಯಂತ ಸಾರ್ಥಕ ಬದುಕು. ಹಲವು 10 ರೋಗಗಳನ್ನು ಕಂಡುಹಿಡಿದು ರೋಗಿಗಳ ನೋವು ಶಮನಗೊಳಿಸುವ ವೈದ್ಯಕೀಯ ವೃತ್ತಿ ಸೇವೆಯೊಂದಿಗೆ ಸಾಮಾಜಿಕ ಸಾಹಿತ್ಯಕ ಸಾಂಸ್ಕೃತಿಕ ರಂಗಗಳಲ್ಲೂ ಕ್ರಿಯಾಶೀಲರಾಗಿರುವ ಅನೇಕ ವೈದ್ಯರು ನಮ್ಮೊಂದಿಗಿದ್ದು ಕಿರಿಯರಿಗೆ ಮಾದರಿಯಾಗಿದ್ದಾರೆ. ಜನಪರ ವೈದ್ಯ ಡಾಕ್ಟರ್ B.C. ರಾಯರಂಥ ಮಹಾನ್ ವ್ಯಕ್ತಿಗಳ ಮೌಲ್ಯ ಆದರ್ಶಗಳನ್ನು ಅಕ್ಷರಶಃ ಬದುಕಿನಲ್ಲಿ ಪಾಲಿಸಿಕೊಂಡು ಬರುತ್ತಿರುವ ನಮ್ಮ ವೈದ್ಯ ಸಮುದಾಯಕ್ಕೆ ವೈದ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆ ಹಾಗೂ ಪ್ರೀತಿಯ ಶುಭಾಶಯಗಳು.

ಆತ್ಮೀಯ ಸ್ನೇಹಿತರೆ, ವೈದ್ಯರ ದಿನದ ವಿಶೇಷವಾಗಿ ಇವತ್ತಿನ ದಿನ ಈಗ ಜಸ್ಟ್ ತಾವು ಕೇಳಿದಿರಿ ಡಾಕ್ಟರ್ ಮನೀಷಾ ನಿಸರ್ಕರ್ ಅವರ ಒಂದು ಧ್ವನಿಯನ್ನು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಒಳ್ಳೆ ಗೀತೆಯನ್ನು ಕೇಳಿ ಈಗ ಸಮಾಧಾನ ಅನಿಸ್ತಾ ಇದೆ ಮಂಜುನಾಥ ಅಂತ ಹೇಳಿದರು ನಮ್ಮ ರಾಜಶ್ರೀ ಅವರು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಮತ್ತೆ ಯಾರು ಮೆಸೇಜ್ ಮಾಡಿದರೆ ಅಜ್ಮೇರ್ ಅವರು, ಸರ್ ಇವತ್ತು ವೈದ್ಯರ ದಿನ, ನೀವು ಹೇಳಿದ್ದು ನಿಜ, ಒಂದೇ ದಿನ ವೈದ್ಯರ ದಿನ ಆಗಲಿಕ್ಕೆ ಸಾಧ್ಯವಿಲ್ಲ, ಆ್ಯಂಡ್ ನಾನು ನನ್ನ ಪರಿಚಯದ ವೈದ್ಯರಿಗೆ ಹೋಗಿ ಧನ್ಯವಾದ ತಿಳಿಸುವೆ. ಎಸ್ ಅಜ್ಮೇರ್ ಅವರು, ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ ನಡೆದಿದೆ. ಬನ್ನಿ ಮುಂದಿನ ಗೀತೆ, ಕಲ್ಟ್ ಚಿತ್ರದ್ದು, ಜಸ್ ಕಿರಣ್ ಸಿಂಗ್ ಅವರ ಧ್ವನಿಯಲ್ಲಿ ಒಂದು ಸುಮಧುರವಾದ ಗೀತೆ. ಅಯ್ಯೋ ಶಿವನೇ, ಕೇಳಿ ಮಜಾ ಮಾಡಿ.

ಕಾಳಲ್ಲಿ ಜ್ಯೋತಿಯು ಸೌಭಾಗ್ಯ ಲಕ್ಷ್ಮಿ ಅನ್ನೋ ಒಂದು ಚಿತ್ರದ ಗೀತೆ ರೆಡಿಯಾಗಿದೆ, ಕೇಳ್ತಾ ಇದ್ದೀರಾ ಆತ್ಮೀಯ ಸ್ನೇಹಿತರೆ. ವೈದ್ಯರ ದಿನ ಇವತ್ತು, ಹಾಗೆ ನಾಳೆ ಇನ್ನೊಂದು. ಈ ಡಬಲ್ ಧಮಾಕದಲ್ಲಿ ನಾವೆಲ್ಲರೂ ಭಾಗವಹಿಸಿ, ಡಬಲ್ ಧಮಾಕ ಏನು ಅಂತ ಕೇಳ್ತೀರಾ? ನಿನ್ನೆ ಇತ್ತು ಕೆ ಎಲ್ ಇ ಹೆಲ್ತ್ ಗೈಡ್, ಈಗ ನಾಳೆ ಕೂಡ ಇದೆ ಒಂದು ಕೆ ಎಲ್ ಇ ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು. ಸೊ ಎಲ್ಲ ವೇಣುಧ್ವನಿಯ ಕುಟುಂಬದ ಮಹಿಳೆಯರು, ಪರಿಚಯದ ಮಹಿಳೆಯರಲ್ಲಿ ಯಾರಾದರೂ ಗರ್ಭಿಣಿ ಮಹಿಳೆಯರಿದ್ದಾರೆ ಅಥವಾ ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು ತಮಗೆ ಪ್ರಶ್ನೆಗಳು ಇದೆ, ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲಿದ್ದಾರೆ ಡಾಕ್ಟರ್ ಎಂ ಬಿ ಬೆಲ್ಲದವರು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದಿಸ್ ಇಸ್ ಕೆ ಎಲ್ ಇ ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಅಂದರೆ ಗುರುವಾರ 2 ಜುಲೈ 2026 ಸಮಯ ಬೆಳಗ್ಗೆ 10-11 ಗಂಟೆಗೆ ಇರುತ್ತೆ. ಸೊ ಸ್ನೇಹಿತರೆ, ಈ ಒಂದು ವಿಷಯದ ಕುರಿತು ತಾವು ಪ್ರಶ್ನೆಗಳನ್ನು ರೆಡಿ ಮಾಡಿ ನಾಳೆ ಭಾಗವಹಿಸಿ. ಕೆ ಎಲ್ ಇ ಹೆಲ್ತ್ ಗೈಡ್ ವೈದ್ಯರೊಂದಿಗೆ ಮಾತನಾಡಲಿಕ್ಕೆ ಒಂದು ಉತ್ತಮ ಅವಕಾಶ, ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು ವಿಷಯ. ಸೊ ಸ್ನೇಹಿತರೆ, ಡಾಕ್ಟರ್ ಎಂ ಬಿ ಬೆಲ್ಲದವರು ಬರ್ತಾ ಇದ್ದಾರೆ, ತಮ್ಮ ಬಹುಮೂಲ್ಯ ಸಮಯವನ್ನು ಕೊಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇವರು ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಕೇಲಿ ಡಾಕ್ಟರ್ ಪ್ರಭಾಕರ್ ಗುರಿ ಆಸ್ಪತ್ರೆ ಬೆಳಗಾವಿ, ಹಾಗೂ ಪ್ರಾಧ್ಯಾಪಕರು ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಕೆ ಎಲ್ ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ಎಂ ಬಿ ಬೆಲ್ಲದವರು. ಸೊ ಸ್ನೇಹಿತರೆ, ಇದರ ಸದುಪಯೋಗ ಪಡೆದುಕೊಳ್ಳಿ, ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು ಪ್ರಶ್ನೆಗಳನ್ನು ರೆಡಿ ಮಾಡಿ. ಕಾರ್ಯಕ್ರಮದಲ್ಲಿ ಒಂದು ಹಳೆ ಗೀತೆ ಕೇಳಿ ಎಂಜಾಯ್ ಮಾಡಿ.

0: ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಟೋನಿ ಚಿತ್ರದೊಗಿದೆ, ರೆಡಿ ಆಗಿದೆ ಆತ್ಮೀಯ ಸ್ನೇಹಿತರ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿನ್ನ ಧ್ವನಿ ಕೇಳಿದರೆ ಸಮಾಧಾನ ಆಯಿತು ಅಂತ ರಾಜಶ್ರೀ ಅವರು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ರಾಜಶ್ರೀ ಅವರೇ. ಒಳ್ಳೆ ಗೀತೆ ಲೈನ್ ಅಪ್ ಇದೆ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ಮಾತನಾಡುತ್ತಿದ್ದೇನೆ ಈಚೆ ಉತ್ತಮ ಮಳೆ ಆಗ್ತಾ ಇದೆ. ವೇಣುಧ್ವನಿಯ ಕುಟುಂಬದ ಸ್ನೇಹಿತರೆ, ತಮ್ಮ ತಮ್ಮ ಏರಿಯಾದಲ್ಲಿ ಉತ್ತಮ ಮಳೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ 100% ಈ ವಾರ ಜೋರಾದ ಮಳೆ ಇದೆ ಅಂತ ನಾನು ಓದಿದ್ದೇನೆ. ಹಂಗಾಗಬೇಕು, ಹಲ್ಲು ಮುರಿಬೇಕು, ನೀನಾಗಬೇಕು, ನಾನು ಅಳಬೇಕು ಅಂತ ನಾವು ಬಾಲ್ಯದಲ್ಲಿ ಹೇಳ್ತಿದ್ದೀವಲ್ಲ, ಈಗ ಹಂಗ ಮಳೆಯಾಗಬೇಕು, ಜೋರಾದ ಮಳೆಯಾಗಬೇಕು, ಉತ್ತಮ ಮಳೆಯಾಗಬೇಕು. ನೀರಿನ ಅವಶ್ಯಕತೆ ಎಲ್ಲರಿಗೂ ಇದೆ. ನೀರಿಲ್ಲದ ಜೀವನ ಜೀವನನೇ ಅಲ್ಲ. ಮಳೆನೇ ಒಂದು ಸೋರ್ಸ್ ಆಫ್ ವಾಟರ್. ಅಂತ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಮಳೆ ಬಂದರೆ ಮಳೆಗೆ ಬೈಯಾಕೆ ಹೋಗ್ಬೇಡ್ರಿ. ಆತ್ಮೀಯ ಸ್ನೇಹಿತರೆ, ನಾನು ವೈಯಕ್ತಿಕವಾಗಿ ನೋಡಿದ್ದೇನೆ ಎಷ್ಟೋ ಜನರು, ಹಾ ಮಳೆ ಬಂತು ನೋಡಪ್ಪ, ನಾನು ಆಫೀಸ್ ಹೋಗೋ ಸಂದರ್ಭದಲ್ಲಿ ಮಳೆ ಬರುತ್ತೆ, ಏನೋಪ್ಪ ಇದು, ಹಿಂಗೆಲ್ಲ ಹೇಳಲಿಕ್ಕೆ ಹೋಗಬೇಡಿ ಆತ್ಮೀಯ ಸ್ನೇಹ ಬೇಡ. ಹೇಗೆ ಅಂದರೆ ಆತ್ಮೀಯ ಸ್ನೇಹಿತರೆ, ಪರಿಸರ ನಿಸರ್ಗ ನಮ್ಮನ್ನ ಮಾತು ಕೇಳುತ್ತೆ, ಸೊ ಅದಕ್ಕೆ ಬೈಯಾಕೆಲ್ಲ ಹೋಗಬೇಡಿ. ಆತ್ಮೀಯ ಸ್ನೇಹಿತರೆ, ಉತ್ತಮ ಮಳೆ ಆಗ್ತಾ ಇದೆ, ನನಗೆ ಬಹಳ ಖುಷಿ. ಇಂಥ ವಾತಾವರಣ ಅಂದರೆ ನನಗೆ ತುಂಬಾ ಸಂತೋಷ ಕೊಡುತ್ತೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಬನ್ನಿ ಆತ್ಮೀಯ ಸ್ನೇಹಿತರೆ, ಡಾಕ್ಟರ್ ಕರ್ನಲ್ ದಯಾನಂದ್ ಅವರು ಏನ್ ಹೇಳಿದ್ದಾರೆ ವೈದ್ಯರ ದಿನದ ಕುರಿತು.
1: ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದಯಾನಂದ್ ಅಂತ. ನಾನು ಮೆಡಿಕಲ್ ಡೈರೆಕ್ಟರ್ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ MRC ಡೈರೆಕ್ಟರ್ ಆಗಿದ್ದೇನೆ. ಇಂದು ಜುಲೈ 1 ನಮ್ಮ ರಾಷ್ಟ್ರೀಯ ವೈದ್ಯರ ದಿನ ಆಗಿದೆ. ಈ ದಿನದಂದು ನಮ್ಮ ಕೇಲಿ ಸಂಸ್ಥೆ ಎಲ್ಲ ವೈದ್ಯರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತೇನೆ. ಈ ದಿನದ ಮಹತ್ವ ಏನೆಂದರೆ, ಡಾಕ್ಟರ್ BC ರಾಯ್ ಅಂತ ನಮ್ಮ ಸ್ವತಂತ್ರ ಸಿಕ್ಕ ಸಮಯದಲ್ಲಿ ಡಾಕ್ಟರ್ ಕೂಡ ಆಗಿದ್ದರು ಮತ್ತು ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಕೂಡ ಆಗಿದ್ದರು. ಅವರ ಜನ್ಮದಿನದಂದು ಈ ಒಂದು ನಾವು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಅಂತ ನಾವು ಒಂದು ರೆಕಗ್ನೈಸ್ ಮಾಡ್ತಾ ಇದ್ದೇವೆ. ಈ ದಿನ ನಾವು ನಮ್ಮೆಲ್ಲರೂ ಜನತೆ ಡಾಕ್ಟರ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ನಮ್ಮ ಒಂದು ಕೃತಜ್ಞತೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಒಂದು ದಿವಸ ರೆಕಗ್ನೈಸ್ ಮಾಡಿದ್ದೀವಿ. ಅದು 1 July ಆಗಿದೆ. ಈ ದಿನದಂದು ಮುಖ್ಯವಾಗಿ ನಮ್ಮ ಎಲ್ಲ ಡಾಕ್ಟರ್ಸ್, ನಮ್ಮ ವೈದ್ಯರಿಗೆ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ, ನನ್ನ ಕಡೆಯಿಂದ ಪರ್ಸನಲಿ ಶುಭಾಶಯಗಳು. ಬಿಕಾಸ್ ನೀವು ಒಂದು ಬಹಳ ಒಂದು ಉತ್ತಮವಾದ ಸರ್ವಿಸ್ ಮಾಡ್ತಾ ಇದ್ದೀರಾ. ನೆಕ್ಸ್ಟು life is health, so it's very very important and you have done a wonderful job throughout the year and ide ondu uttamavada service kuda namma janate kodta iri anta heli nan maatugalannu mugustaa idene.

0: ಕೇಳಿದರೆ ದಿಸ್ ಇಸ್ ನಿಮ್ಮ ಒಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳನ್ನ ನಾನು ಪ್ರಸಾರ ಮಾಡುವೆ. ಇವತ್ತು ವೈದ್ಯರ ದಿನ, ಆತ್ಮೀಯ ಸ್ನೇಹಿತರೆ, ಇದರ ಕುರಿತು ಡಾಕ್ಟರ್ ಎಂ ವಿ ಜಾಲಿ ಸರ್ ಅವರು ಏನ್ ಹೇಳಿದ್ದಾರೆ ಕೇಳೋಣ.
1: ನಮಸ್ಕಾರ. ವೈದ್ಯರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಮಾನವೀಯ ಸೇವೆಯನ್ನು ಜೀವನದ ದೇವನ್ನಾಗಿ ಮಾಡಿಕೊಂಡಿರುವ ಎಲ್ಲ ವೈದ್ಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ರೋಗಿಯ ನೋವನ್ನು ಅರಿತು ನಂಬಿಕೆ ತುಂಬಿ ಆರೋಗ್ಯದ ಬೆಳಕಿನತ್ತ ಕರೆದೊಯ್ಯುವ ವೈದ್ಯರು ಸಮಾಜದ ನಿಜವಾದ ಸೇವಕರು. ಜ್ಞಾನ, ಕರುಣೆ ಮತ್ತು ಕರ್ತವ್ಯ ನಿಷ್ಠೆಯ ಮೂಲಕ ಜೀವಗಳನ್ನು ಉಳಿಸುವ ಪ್ರತಿಯೊಬ್ಬ ವೈದ್ಯರಿಗೂ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಗೌರವಪೂರ್ಣ ಶುಭಾಶಯಗಳು. ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ವೈದ್ಯರ ಪಾತ್ರ ಅಮೂಲ್ಯ. ವೈದ್ಯರ ಸೇವೆಗೆ ನನ್ನ ಶತಕೋಟಿ ನಮನಗಳು. ವೈದ್ಯರ ದಿನಾಚರಣೆ ಹಾರ್ದಿಕ ಶುಭಾಶಯಗಳೊಂದಿಗೆ ನನ್ನ ಕೆಲಸ ಮಾಡುತ್ತಿರುವ ಈ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಆಸ್ಪತ್ರೆ ಹಾಗೂ ಕೆಎಲ್ಇ ವಿಶ್ವವಿದ್ಯಾಲಯದ ಪರವಾಗಿ ಅನಂತ ಅನಂತ ಶುಭಾಶಯಗಳನ್ನು ನನ್ನ ಎಲ್ಲ ವೈದ್ಯ ಮಿತ್ರರಿಗೂ ವೃಂದದವರಿಗೂ ನಮನಿಸುತ್ತೆ. ಶುಭಾಶಯಗಳು ಎಲ್ಲರಿಗೂ ಆಗಲಿ, ಭಗವಂತ ಎಲ್ಲರಿಗೂ ಆರೋಗ್ಯ ಕೃಪೆ ಮಾಡಲಿ ಅಂತಂದು ನನ್ನ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ.

0: ರವಿಚಂದ್ರ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇದ ಕೆಎಲ್ಇ ಕನಸು. ಶುಭ ಪಾಟೀಲ್ ಅವರು ಶುಭ ಬುಧವಾರ, ಡಾಕ್ಟರ್ ದಿನಾಚ ಶುಭ್ ಶುಭ ಶುಭೇಚ್ಛ ಅಂತ ತಿಳಿಸಿದ್ದಾರೆ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿದ್ದಾರೆ. ಸೊ ಎಸ್ ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ತಮ್ಮ ತಮ್ಮ ವೈದ್ಯರನ್ನ ಇವತ್ತು ಹೋಗಿ ಭೇಟಿ ನೀಡಿ. ಅಫ್ಕೋರ್ಸ್ ನಿಮ್ಮ ಆರೋಗ್ಯ ಆರಾಮಿದ್ರೂ ಹೋಗಿ ಭೇಟಿ ನೀಡಿ, ಆರಾಮ್ ಮಾಡಲಿಕ್ಕೆ ಧನ್ಯವಾದ ಕೊಟ್ಟು ಅವರನ್ನು ಮಾತನಾಡಿಸಿ ಧನ್ಯವಾದ ಹೇಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆ ಒಂದು ಚಿಕ್ಕ ರಿಕ್ವೆಸ್ಟು. ಆತ್ಮೀಯ ಸ್ನೇಹಿತರೆ ಬನ್ನಿ, ಇದು ರಾಮ ಮಂದಿರ, ಈ ಗೀತೆಯನ್ನು ಕೇಳೋಣ. ಹಾಗೆ ಆತ್ಮೀಯ ಸ್ನೇಹಿತರೆ, ನಾಳೆ ಇರೋ ಕೆಎಲ್ಇ ಹೆಲ್ತ್ ಕಾರ್ಡ್ ನೇರಫೋನಿನ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಿ. ವಿಷಯ ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಾಳೆ ಕೆಎಲ್ಇ ಹೆಲ್ತ್ ಕಾರ್ಡ್ ನೇರಫೋನಿನ ಕಾರ್ಯಕ್ರಮ ಇದೆ ಬೆಳಗ್ಗೆ 10-11 ಗಂಟೆಗೆ. ವಿಷಯ ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿ ಹಾಗೂ ಪ್ರಾಧ್ಯಾಪಕರು ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ಎಂ ಬಿ ಬೆಲ್ಲದವರು. ಸೊ ಸ್ನೇಹಿತರೆ, ಅವರು ಬರ್ತಾ ಇದ್ದಾರೆ ಈ ಒಂದು ವಿಷಯದ ಕುರಿತು ಮಾತನಾಡಲಿಕ್ಕೆ. ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು ಪ್ರಶ್ನೆಗಳನ್ನು ನಾಳೆ ಮುಂಜಾನೆ 10-11 ಗಂಟೆಗೆ ಕೇಳಬಹುದು. ಆತ್ಮೀಯ ಸ್ನೇಹಿತರೆ, ಕೆಎಲ್ಇ ಹೆಲ್ತ್ ಗೈಡ್ ಒಂದು ಉತ್ತಮ ಅವಕಾಶ ತಮ್ಮ ಡೌಟ್ಸು ವಿಷಯದ ಕುರಿತು ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಲಿಕ್ಕೆ, ವೈದ್ಯರೊಂದಿಗೆ ಮಾತನಾಡಲಿಕ್ಕೆ. ಸೊ ಸ್ನೇಹಿತರೆ, ಇದು ರಾಮ ಮಂದಿರ, ಉತ್ತಮ ಗೀತೆ ರೆಡಿಯಾಗಿದೆ, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ.
1: ಆಮೇಲೆ

0: ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಡಾಕ್ಟರ್ಸ್ ಡೇ ಸ್ಪೆಷಲ್ ನಡೆದಿದೆ, ವೈದ್ಯರ ದಿನಾಚರಣೆ. ಸೊ ಸ್ನೇಹಿತರೆ, ಒಂದು ಒಳ್ಳೆ ಗೀತೆ, ದೇವರಾಟ ಬಲ್ಲವರು ಯಾರೋ, ಈ ಒಂದು ಗೀತೆಯನ್ನು ನೀವು ಕೇಳಿದ್ರಿ. ಅವಳ ಹೆಜ್ಜೆ ಚಿತ್ರದ್ದು, ಮುಂದಿನ ಗೀತೆ ಎಕ್ಕ ಚಿತ್ರದ್ದು, ಬ್ಯಾಂಗಲ್ ಬಂಗಾರಿ ಗಜಾನನ್ ಕಾಮ್ಕರ್ ಅವರು ಕರೆ ಮಾಡಿ ಡಾಕ್ಟರ್ ಬಸವರಾಜ್ ಕಾಂಜ್ಗರ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ, ಎಲ್ಲ ವೈದ್ಯರಿಗೆ ಧನ್ಯವಾದ ತಿಳಿಸಿದ್ದಾರೆ. ಇವತ್ತು ನಾನು ಖಂಡಿತ ಮಾತನಾಡಿ ಫೋನ್ ಮಾಡಿಯೇ ಧನ್ಯವಾದ ತಿಳಿಸುತ್ತೇನೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಮುಂದೆ ಹೋಗೋಣ. ಒಂದು ಹೊಸ ಗೀತೆಯನ್ನು ಕೇಳೋಣ. ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ಪವಿತ್ರ ಅವರು ಮೆಸೇಜನ್ನು ಮಾಡಿದರೆ, ಮಂಜುನಾಥ್ ಅವರೇ ನೀವು ಕೂಡ ನಮಗೆ ಒಂದು ಒಳ್ಳೆಯದಾದಂಥ ಮಾರ್ಗದರ್ಶನ ಕೊಡ್ತೀರಾ, ನಿಮ್ಮ ಮಾತಿನ ಮುಖಾಂತರ ನಮ್ಮನ್ನು ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ನೀವು ಒಂದು ವೈದ್ಯರು, ನಾನು ವೈದ್ಯರಾಗಲಿಕ್ಕೆ ಸಾಧ್ಯನೇ ಇಲ್ಲ ಪ್ರತೀಕ್ಷಾ ಅವರೇ, ಬಟ್ ನೀವು ಈ ಒಂದು ಮಾತನ್ನು ಹೇಳಿದ್ದಕ್ಕೆ ಧನ್ಯವಾದ. ಒಳ್ಳೆ ಗೀತೆಗಳು ನಿಮಗೋಸ್ಕರ ಲೈನ್ಡ್ ಅಪ್ ಇವೆ. ಈಗ ಹೊಸ ಗೀತೆ ಒಂದು ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಎಸ್, ಆ ಹೊಸ ಗೀತೆಗಿಂತ ಮುಂಚೆ ಪ್ರೊಫೆಸರ್ ಮೀನಾಮು ಇದೆ. ಡಾಕ್ಟರ್ಸ್ ದಿನಾಚರಣೆ ಅಂದರೆ ಡಾಕ್ಟರ್ಸ್ ಡೇ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ.
1: आप सभी को डॉक्टर्स डे के हार्दिक शुभकामनाएं. आपका समर्पण, सेवा भाव और करुणा न सिर्फ जिंदगी बचाती है बल्कि इस दुनिया को एक बेहतर जगह बनाती है. आपका योगदान अनमोल है. दिल से आभार. डॉक्टर मीना मोहिते, एसोसिएट प्रोफेसर, बेलगाम. थैंक यू.

ಶರಣು ಶರಣಾರ್ಥಿ. ನಾನು ರತ್ನಪ್ರಭಾ ವಿಶ್ವನಾಥ್ ಬೆಲ್ಲರ್, ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಘಟಕದ ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷೆ. ವೈದ್ಯರು ದೇವರ ಸಮಾನ. ವೈದ್ಯ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಅವರು ಸಮಾಜದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಗಳು ಹೌದು. 24 ಗಂಟೆಯೂ ನಿಸ್ವಾರ್ಥ ಸೇವೆ ನೀಡುವವರು. ಪ್ರೀತಿ, ತ್ಯಾಗ ಮತ್ತು ಸೇವಾ ಮನೋಭಾವದಿಂದ ಚಿಕಿತ್ಸೆ ನೀಡಿ ರೋಗಿಗಳ ಭಯ ಆತಂಕ ನಿವಾರಿಸುವವರು. ಸರ್ವರ ಆರೋಗ್ಯವನ್ನು ಸುಧಾರಿಸುವ ನಂಬಿ ಬಂದ ರೋಗಿಗಳನ್ನು ತಾಯಿಯಂತೆ ಮಮತೆಯಿಂದ ಆದರಿಸಿ, ಸಹನೆಯಿಂದ ವಿಚಾರಿಸಿ ಆತ್ಮಸ್ಥೈರ್ಯ ತುಂಬುವವರು ನಮ್ಮ ವೈದ್ಯರು. ಸದಾ ರೋಗಿಯ ಸೇವೆಗೆ ಸಿದ್ಧವಾಗಿ ಮಾನವೀಯತೆ ಮೆರೆಯುವ ವೈದ್ಯರೇ, ನಿಮಗೆ ನನ್ನ ಶತಕೋಟಿ ನಮನಗಳು. ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ನನ್ನ ಕುಟುಂಬದ ವೈದ್ಯರಿಗೂ ಮತ್ತು ಇನ್ನುಳಿದ ವೈದ್ಯರಿಗೂ ಈ ಮೂಲಕ ಶುಭಾಶಯಗಳನ್ನು ತಿಳಿಸುವೆ.

ಕಾರ್ಯಕ್ರಮ ಆಗಿತ್ತು. ಇದಾಗಿತ್ತು ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ತಮ್ಮ ಸಮಯ ತೆಗೆದು ಇಲ್ಲಿಯವರೆಗೆ ಕೇಳಿ ತಾವು ಪ್ರೀತಿಯಿಂದ ಕೇಳಿದ್ದಕ್ಕೆ ಧನ್ಯವಾದ. ಹಾಗೂ ವೈದ್ಯರಿಗೆ ಧನ್ಯವಾದ ತಿಳಿಸಲಿಕ್ಕೆ ಮರಿಬೇಡಿ ಅಂತ ಹೇಳಿದೆ. ಆದರೆ ಹೋಗಿ ಭೇಟಿಯಾಗಿ ವೈದ್ಯರಿಗೆ ಧನ್ಯವಾದ ತಿಳಿಸಿ. ಇವತ್ತಿನ ದಿನ ಇದೆ ವರ್ಲ್ಡ್ ನ್ಯಾಷನಲ್ ಡಾಕ್ಟರ್ಸ್ ಡೇ. ಸೊ ಸ್ನೇಹಿತರೆ, ಈ ಒಂದು ವೈದ್ಯರ ದಿನಾಚರಣೆಯ ಅಂಗವಾಗಿ ತಮ್ಮ ಪರಿಚಯದ ವೈದ್ಯರನ್ನು ಭೇಟಿಯಾಗಿ ಅವರನ್ನು ಧನ್ಯವಾದ ತಿಳಿಸಿ ಅಂತ ಹೇಳಿದೆ. ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ಇವತ್ತಿನ ಕಾರ್ಯಕ್ರಮದ ಮುಂದಿನ ಎರಡು ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದೇನೆ ಕಾರ್ಯಕ್ರಮ. ನಾನು ಯಾರಂತ ಗೊತ್ತಲ್ಲ, ನಾಳೆ ಇರೋ KLEL ಗೈಡ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಿ ಆತ್ಮೀಯ ಸ್ನೇಹಿತರೆ. ನಾಳೆ ಇದೆ ಮುಂಜಾನೆ 10-11 ಗಂಟೆಗೆ KLEL ಗೈಡ್ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು KLE ಡಾಕ್ಟರ್ ಪ್ರಭಾಕರ್ ಗುರೆ ಆಸ್ಪತ್ರೆ ಬೆಳಗಾವಿ ಹಾಗೂ ಪ್ರಾಧ್ಯಾಪಕರು ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ MB ಬೆಲ್ಲದವರು. ಸೊ ಸ್ನೇಹಿತರೆ, ಇದರ ಸದುಪಯೋಗ ಪಡೆದುಕೊಳ್ಳಿ. ನಾಳೆ 10-11 ಗಂಟೆಗೆ ಕರೆ ಮಾಡಿ ಭಾಗವಹಿಸಿ. ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು ಇದೆ KLE ಹೆಲ್ತ್ ಗೈಡ್. ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

0: ನಮ್ಮ ಸಿರಿವಂತ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅದು ಜನಪದ. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ನಿಮ್ಮೊಂದಿಗೆ ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಪ್ರೀತಿಯ ಸ್ವಾಗತ ನಮ್ಮ ಕಾರ್ಯಕ್ರಮದಲ್ಲಿ. ಆರಂಭದ ಗೀತೆ ಕೆ ಶಿವರಾಮ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕಿನ್ನೋಡಿ ನುಡಿಸೋಣ ಬೆರಳಿನಂದ ಚಂದಾವು.
1: ಕಿನ್ನೋಡಿ ನುಡಿಸೋಣ

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ.

0: ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯದ ಮಾಜಿ ವಿದ್ಯಾರ್ಥಿನಿಯರಾದ ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ದರ್ಶಿನಿ ಶೆಟ್ಟಿ ಹಾಗೂ ಕೆಎಲ್ಇ ಲಿಂಗರಾಜ್ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ವರ್ಷಿಣಿ ಶೆಟ್ಟಿಯವರು ಭಾಗವಹಿಸಲಿದ್ದಾರೆ.

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಎಲ್ಇ ಸಂಗೀತ ಮಹಾವಿದ್ಯಾಲಯದ ಮಾಜಿ ವಿದ್ಯಾರ್ಥಿನಿಯರಾದ ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ದರ್ಶಿನಿ ಶೆಟ್ಟಿ ಹಾಗೂ ಕೆಎಲ್ಇ ಲಿಂಗರಾಜ್ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ವರ್ಷಿಣಿ ಶೆಟ್ಟಿಯವರು. ಕಾರ್ಯಕ್ರಮಕ್ಕೆ ತಬಲಾ ಸಾಥ್ ನೀಡಿದವರು ನಿತಿನ್ ಸುತಾರ್, ಹಾರ್ಮೋನಿಯಂ ಯಾದವೇಂದ್ರ ಪೂಜಾರಿ ಹಾಗೂ ತಾಳ್ ಸಾಥ್ ನೀಡಿದವರು ಡಾಕ್ಟರ್ ದುರ್ಗಾ ನಾಡಕರ್ಣಿಯವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈರಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ

0: ನಾನು ಅನಿಲ್ ಕುಂಬ್ಳೆ, ವೇಣು ಧ್ವನಿ. ಎಲ್ಲರೂ ಕೇಳ್ತಾ ಇರಿ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರ ಮುಂದೆ ಬರಲಿಕ್ಕೆ ಇದೆ. ತಮ್ಮೆಲ್ಲರಿಗೂ ಹಾರ್ದಿಕವಾದ ಶುಭಾಶಯವನ್ನು ಕೋರ್ತೀನಿ. ಹಾಗೂ ವೇಣು ಧ್ವನಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು.
1: ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೆ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕಾರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ, ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೆಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ, ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ, ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: केली फार्मसी कॉलेज बेळगाव शैक्षणिक वर्ष 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव. जगभरातील 3000 अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस. परिणामाधारित शिक्षण पद्धती. प्रगत डिजिटल लर्निंग इकोसिस्टम. जागतिक दर्जाचे ग्रंथालय आणि माहिती केंद्र. आधुनिक प्रयोगशाळा व प्रात्यक्षिक प्रशिक्षण सुविधा. आधुनिक वसतिगृहे आणि क्रीडा सुविधा सुद्धा. नॅक ए प्लस ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 08312471399 आणि 9740639702. वेबसाइट आहे www.kleparm.edu.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.
3: ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲುಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ, ಹೆಸರು ಬೆಳೆಗೆ 10 20 ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13 100 kg, 16-20-0 ಕಾಂಪ್ಲೆಕ್ಸ್ 100 kg ಅಥವಾ 12-32-16 ಕಾಂಪ್ಲೆಕ್ಸ್ 60 kg ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮಾ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ 18-46-0 ಸಾರಜನಕ ರಂಜಕ ಪೊಟ್ಯಾಶ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಶ್ ಅಂಶ ಇರುವುದಿಲ್ಲ. ಕಾರಣ, ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-15-15, 17-17-17, 19-19-19, 20-20-0-13, 10-26-26, 12-32-16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ ರಸಗೊಬ್ಬರದ ಬದಲಾಗಿ ನ್ಯಾನೋ ಡಿಎಪಿ ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದಯಾನಂದ್ ಅಂತ. ನಾನು ಮೆಡಿಕಲ್ ಡೈರೆಕ್ಟರ್ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ MRC ಡೈರೆಕ್ಟರ್ ಆಗಿದ್ದೇನೆ. ಇಂದು ಜುಲೈ 1 ನಮ್ಮ ರಾಷ್ಟ್ರೀಯ ವೈದ್ಯರ ದಿನ ಆಗಿದೆ. ಈ ದಿನದಂದು ನಮ್ಮ ಕೇಲಿ ಸಂಸ್ಥೆಯ ಎಲ್ಲ ವೈದ್ಯರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತೇನೆ. ಈ ದಿನದ ಮಹತ್ವ ಏನೆಂದರೆ, ಡಾಕ್ಟರ್ BC ರಾಯ್ ಅಂತ ನಮ್ಮ ಸ್ವತಂತ್ರ ಸಿಕ್ಕ ಸಮಯದಲ್ಲಿ ಡಾಕ್ಟರ್ ಕೂಡ ಆಗಿದ್ದರು, ಮತ್ತು ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಕೂಡ ಆಗಿದ್ದರು. ಅವರ ಜನ್ಮದಿನದಂದು ಈ ಒಂದು ನಾವು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಅಂತ ನಾವು ಒಂದು ರೆಕಗ್ನೈಸ್ ಮಾಡ್ತಾ ಇದ್ದೇವೆ. ಈ ದಿನ ನಾವು ನಮ್ಮೆಲ್ಲರೂ ಜನತೆ ಡಾಕ್ಟರ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ನಮ್ಮ ಒಂದು ಕೃತಜ್ಞತೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಒಂದು ದಿವಸ ರೆಕಗ್ನೈಸ್ ಮಾಡಿದ್ದೀವಿ. ಅದು 1 ಜುಲೈ ಆಗಿದೆ. ಈ ದಿನದಿಂದ ಮುಖ್ಯವಾಗಿ ನಮ್ಮ ಎಲ್ಲ ಡಾಕ್ಟರ್ಸ್, ನಮ್ಮ ವೈದ್ಯರಿಗೆ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ, ನನ್ನ ಕಡೆಯಿಂದ ಪರ್ಸನಲಿ ಶುಭಾಶಯಗಳು. ಬಿಕಾಸ್ ನೀವು ಒಂದು ಬಹಳ ಒಂದು ಉತ್ತಮವಾದ ಸರ್ವಿಸ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಲೈಫ್ ಇಸ್ ಹೆಲ್ತ್, ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಅಂಡ್ ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಥ್ರೂ ಔಟ್ ದ ಇಯರ್, ಅಂಡ್ ಇದೇ ಒಂದು ಉತ್ತಮವಾದ ಸರ್ವಿಸ್ ಕೂಡ ನಮ್ಮ ಜನತೆ ಕೊಡ್ತಾ ಇರಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಯ ಸಾಹಿತಿಗಳು ಮತ್ತು ಲೇಖಕರಾದ ಆಶಾ ಎಮಕನಮರಡಿಯವರು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಅಂಗವಾಗಿ ವೈದ್ಯರಿಗೆ ಶುಭಾಶಯ ಕೋರಿದ್ದು ಹೀಗೆ.
1: ಆರೋಗ್ಯವಂತ ವ್ಯಕ್ತಿ ದೇಶದ ಸಂಪತ್ತು. ಈ ಸಂಪತ್ತನ್ನು ಸಂರಕ್ಷಿಸುವವರು ವೈದ್ಯರು. ರೋಗಿಗಳ ಪಾಲಿನ ನಿಜ ದೈವವಾದೇವರು ನಾರಾಯಣ ಸ್ವರೂಪರು. ಸಾವಿನ ಅಂಚಿನಲ್ಲಿ ಇರುವವರ ಪಾಲಿನ ಆಶಾಕಿರಣ ಇವರು. ಹಗಲು ರಾತ್ರಿ ಎನ್ನದೆ ತುರ್ತು ಸೇವೆಗೆ ಅಣಿಯಾಗಿ ನಿಲ್ಲುವ ವೈದ್ಯರ ಶ್ರಮಕ್ಕೆ ಬೆಲೆ ಕಟ್ಟಲಾಗದು. ಜಾತಿ ಧರ್ಮ ಅಧಿಕಾರ ಅಂತಸ್ತುಗಳ ಭೇದ ಭಾವವಿಲ್ಲದೆ ಕೇವಲ ರೋಗಿಯ ರೋಗಕ್ಕೆ ತಕ್ಕ ಚಿಕಿತ್ಸೆ ನೀಡುವುದರೊಂದಿಗೆ ರೋಗಿಗಳ ಸೇವೆಯೇ ತಮ್ಮ ಕರ್ತವ್ಯವೆಂದು ಭಾವಿಸುವ ಇವರಿಗೆ ಗೌರವ ಸಲ್ಲಿಸೋಣ. ಈ ದಿನ ವಿಶ್ವ ವೈದ್ಯರ ದಿನ. ನಮ್ಮ ಜೀವರಕ್ಷಕರಾದ ನಿಮಗೆ ನಮ್ಮ ಹೃತ್ಪೂರ್ವಕ ನಮನ.

ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

ನಮಸ್ಕಾರ. ವೈದ್ಯರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಮಾನವೀಯ ಸೇವೆಯನ್ನು ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡಿರುವ ಎಲ್ಲ ವೈದ್ಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ರೋಗಿಯ ನೋವನ್ನು ಅರಿತು ನಂಬಿಕೆ ತುಂಬಿ ಆರೋಗ್ಯದ ಬೆಳಕಿನತ್ತ ಕರೆದೊಯ್ಯುವ ವೈದ್ಯರು ಸಮಾಜದ ನಿಜವಾದ ಸೇವಕರು. ಜ್ಞಾನ, ಕರುಣೆ ಮತ್ತು ಕರ್ತವ್ಯ ನಿಷ್ಠೆಯ ಮೂಲಕ ಜೀವಗಳನ್ನು ಉಳಿಸುವ ಪ್ರತಿಯೊಬ್ಬ ವೈದ್ಯರಿಗೂ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಗೌರವಪೂರ್ಣ ಶುಭಾಶಯಗಳು. ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ವೈದ್ಯರ ಪಾತ್ರ ಅಮೂಲ್ಯ. ವೈದ್ಯರ ಸೇವೆಗೆ ನನ್ನ ಶತಕೋಟಿ ನಮನಗಳು. ವೈದ್ಯರ ದಿನಾಚರಣೆ ಹಾರ್ದಿಕ ಶುಭಾಶಯಗಳೊಂದಿಗೆ ನನ್ನ ಕೆಲಸ ಮಾಡುತ್ತಿರುವ ಈ KLE ಡಾಕ್ಟರ್ ಪ್ರಭಾಕರ್ ಆಸ್ಪತ್ರೆ ಹಾಗೂ KLE ವಿಶ್ವವಿದ್ಯಾಲಯದ ಪರವಾಗಿ ಅನಂತ ಅನಂತ ಶುಭಾಶಯಗಳನ್ನು ನನ್ನ ಎಲ್ಲ ವೈದ್ಯ ಮಿತ್ರರಿಗೂ ವೃಂದದವರಿಗೂ ನಮನಿಸುತ್ತೆ. ಶುಭಾಶಯಗಳು ಎಲ್ಲರಿಗೂ ಆಗಲಿ, ಭಗವಂತ ಎಲ್ಲರಿಗೂ ಆರೋಗ್ಯ ಕೃಪೆ ಮಾಡಲಿ ಅಂತಂದು ನನ್ನ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ.

ಎಲ್ಲರಿಗೂ. ನಾನು ಬೆಳಗಾವಿಯಿಂದ ಡಾಕ್ಟರ್ ಅನ್ನಪೂರ್ಣ ಹಿರೇಮಠ, ಸಾಹಿತಿ ಶಿಕ್ಷಕಿ. ವೈದ್ಯೋ ನಾರಾಯಣ ಹರಿ ಎಂಬ ನುಡಿ ನೆನೆಯುತ್ತ ಪ್ರತಿ ವರ್ಷ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಅವರ ಸೇವೆ ನೆನೆಯುತ್ತ ವಿಶೇಷ ಗೌರವ ನೀಡುವ ಸಲುವಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು 1991ರಲ್ಲಿ ಮೊದಲ ಬಾರಿಗೆ ವೈದ್ಯರಿಗೆ ಸಲ್ಲುವ ಗೌರವ ಸಲ್ಲಿಸಲು ವೈದ್ಯರ ದಿನ ಆಚರಿಸಲಾಯಿತು. ದ ಗುಡ್ ಫಿಸಿಷಿಯನ್ ಟ್ರೀಟ್ಸ್ ದ ಡಿಸೀಸ್, ದ ಗ್ರೇಟ್ ಫಿಸಿಷಿಯನ್ ಟ್ರೀಟ್ಸ್ ದ ಪೇಷಂಟ್ ಎನ್ನುವ ಮಾತು ಸತ್ಯ. ಅದೇ ರೀತಿ ಆರೋಗ್ಯವೇ ಭಾಗ್ಯ ಎನ್ನುವುದು ಸತ್ಯವಾದ ಮಾತು. ವೈದ್ಯೋ ನಾರಾಯಣ ಹರಿ ಎಂದರೆ ವೈದ್ಯರನ್ನು ನಮ್ಮ ದೇಶದಲ್ಲಿ ದೇವರಿಗೆ ಹೋಲಿಸಲಾಗುತ್ತದೆ. ರೋಗಿಗೆ ಪುನರ್ಜನ್ಮ ನೀಡುವ ವೈದ್ಯನ ಕಾಯಕ, ಶ್ರೇಷ್ಠ ಕಾಯಕ. ಶ್ರೇಷ್ಠ ಸೇವೆಗೈದ ಡಾಕ್ಟರ್ ಬಿಧನ್ ಚಂದ್ರ ರಾಯರ ಕೊಡುಗೆ ನೆನಹಿನಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲು ಪ್ರಾರಂಭಿಸಿದರು. ಶಾರೀರಿಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ರೋಗಶಮನ ಮಾಡುವ ಋಷಿ ವೈದ್ಯ. ಸಹನೆ, ತಾಳ್ಮೆ, ಕಾರ್ಯತತ್ಪರತೆ, ಕಾಯಕ ನಿಷ್ಠೆಗೆ ಪ್ರತೀಕರೆಂದರೆ ವೈದ್ಯರು. ಅ ಡಾಕ್ಟರ್ಸ್ ಜಾಬ್ ಈಸ್ ಅ ನೆವರ್ ಜಸ್ಟ್ ಅಬೌಟ್ ಮೆಡಿಸಿನ್, ಇಟ್ಸ್ ಅಬೌಟ್ ಟಚಿಂಗ್ ಲಿವ್ಸ್ ಒನ್ ಪೇಷಂಟ್ ಅಟ್ ಎ ಟೈಮ್. ಪೊರೆವ ತಂದೆಯಂತೆ, ಲಾಲಿಸುವ ತಾಯಿಯಂತೆ, ಕಲಿಸುವ ಗುರುವಂತೆ, ತಪವಗೈವ ಯೋಗಿಯಂತೆ, ಆತ್ಮಜ್ಞಾನಿ, ಆಧ್ಯಾತ್ಮದ ಋಷಿಯಂತೆ ಧ್ಯಾನ ಯೋಗಗಳ ಅನುಭವಿಸಿ, ಅನುಭವ ಉನಿಸಿ, ಗುಣಪಡಿಸಿ ಸಂತಸ ಪಡುವ ಸಂತನೆಂದರೆ ವೈದ್ಯ. ಈ ದಿನ ಎಲ್ಲ ವೈದ್ಯರಿಗೆ 100 ನಮನಗಳು. ರೋಗಿಯನ್ನ ಗುಣಪಡಿಸಿ ಹರ್ಷ ಪಡುವ, ಮುಖದಲ್ಲಿ ನಗುವ ನೀಡುವ ವೈದ್ಯ, ಅವನಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಯುವರ್ ಎಕ್ಸೆಪ್ಷನಲ್ ಕೇರ್ ಅಂಡ್ ದ ಡೆಡಿಕೇಶನ್. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲ ವೈದ್ಯರಿಗೂ ಕೂಡ ಈ ಮೂಲಕ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148135 ಹಾಗೂ 8123871607.

0: is Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Pharmacy College, Umbalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಶರಣು ಶರಣಾರ್ಥಿ. ನಾನು ರತ್ನಪ್ರಭಾ ವಿಶ್ವನಾಥ್ ಬೆಲ್ಲರ್, ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಘಟಕದ ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷೆ. ವೈದ್ಯರು ದೇವರ ಸಮಾನ. ವೈದ್ಯ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಅವರು ಸಮಾಜದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಗಳು ಹೌದು. 24 ಗಂಟೆಯೂ ನಿಸ್ವಾರ್ಥ ಸೇವೆ ನೀಡುವವರು. ಪ್ರೀತಿ, ತ್ಯಾಗ ಮತ್ತು ಸೇವಾ ಮನೋಭಾವದಿಂದ ಚಿಕಿತ್ಸೆ ನೀಡಿ ರೋಗಿಗಳ ಭಯ ಆತಂಕ ನಿವಾರಿಸುವವರು. ಸರ್ವರ ಆರೋಗ್ಯವನ್ನು ಸುಧಾರಿಸುವ ನಂಬಿ ಬಂದ ರೋಗಿಗಳನ್ನು ತಾಯಿಯಂತೆ ಮಮತೆಯಿಂದ ಆದರಿಸಿ, ಸಹನೆಯಿಂದ ವಿಚಾರಿಸಿ ಆತ್ಮಸ್ಥೈರ್ಯ ತುಂಬುವವರು ನಮ್ಮ ವೈದ್ಯರು. ಸದಾ ರೋಗಿಯ ಸೇವೆಗೆ ಸಿದ್ಧವಾಗಿ ಮಾನವೀಯತೆ ಮೆರೆಯುವ ವೈದ್ಯರೇ, ನಿಮಗೆ ನನ್ನ ಶತಕೋಟಿ ನಮನಗಳು. ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ನನ್ನ ಕುಟುಂಬದ ವೈದ್ಯರಿಗೂ ಮತ್ತು ಇನ್ನುಳಿದ ವೈದ್ಯರಿಗೂ ಈ ಮೂಲಕ ಶುಭಾಶಯಗಳನ್ನು ತಿಳಿಸುವೆ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-7142. ಮೊಬೈಲ್ ಸಂಖ್ಯೆ 9448954235.

0: हेलो हेलो वेलकम वेलकम वेलकम एंड स्वागत है आप सभी का एक बार फिर हमारे शो बी रिलैक्स में। और आप सुन रहे हैं वेणु ध्वनि 90.4 KLE कनसु आरजे आयुष के साथ। दोस्तों, जहां पोस्ट स्टोरीज और शेयरिंग की बात आती है वहां हैशटैग का जिक्र जरूर होता है, क्योंकि दे प्ले अ इम्पोर्टेंट रोल इन बूस्टिंग द कंटेंट। कुछ हैशटैग चैलेंजेस भी कई पॉपुलर हो रहे हैं इंस्टाग्राम पर। सोशल एंड एनवायरमेंटल इश्यूज फाइंड देयर वे इनटू द प्लेटफॉर्म्स ट्रेंड विच इज राइजिंग अवेयरनेस एंड इनकरेज meaningful conversations. Users use hashtag and share powerful stories and personal experience to advocate the challenge and support on various issues. जिसे Instagram social impact के लिए भी platform बनते जा रहा है। And चलिए, it's time for some super hit songs. So stay tuned to Venu Dhwani 90.4 KLE Kanasu.
1: ನಾನು ರೋಹಿಣಿ ಅದ್ವಾಡ್, ಶಿಕ್ಷಕಿ, ಸಾಹಿತಿ, ಬೆಳಗಾವಿ ಜಿಲ್ಲೆ ಅಥಣಿಯಿಂದ. ಇವತ್ತು ರಾಷ್ಟ್ರೀಯ ವೈದ್ಯರ ದಿನ, ನ್ಯಾಷನಲ್ ಡಾಕ್ಟರ್ಸ್ ಡೇ. ಈ ಸಂದರ್ಭದಲ್ಲಿ ಎಲ್ಲ ವೈದ್ಯರಿಗೆ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಇದು ಮಾನವೀಯತೆಗೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವವರ ದಿನ. ವೈದ್ಯರ ನಿರಂತರ ಸಹಾನುಭೂತಿ, ಸಮರ್ಪಣೆ ಹಾಗೂ ಪರಿಣತಿಗೆ ಗೌರವವನ್ನು ಸಲ್ಲಿಸುವ ದಿನವಾಗಿದೆ. ವೈದ್ಯೋ ನಾರಾಯಣೋ ಹರಿ ಎಂಬ ಮಾತಿದೆ. ಇದರ ಅರ್ಥ ವೈದ್ಯರು ದೇವರುಗಳಿಗೆ ಸಮಾನ ಎಂದರ್ಥ. ನಮ್ಮ ರಕ್ಷಕರು ಕೂಡ. ವೈದ್ಯರು ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬು ಆಗಿದ್ದು ಇತರರನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ದೇವರಾಗಿ ನಿಲ್ಲುತ್ತಾರೆ ಎಂಬ ಭಾವನೆ ರೋಗಿಗಳದ್ದು. ವೈದ್ಯರ ನಿರಂತರ ತ್ಯಾಗ, ಪ್ರಯತ್ನಗಳು ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಗುರುತಿಸಲು ಹಾಗೂ ಸ್ಮರಿಸಲು ಈ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ವಿವಿಧ ಚಿಕಿತ್ಸೆಗಳ ಉಚಿತ ಶಿಬಿರ ನಡೆಸುವ, ಸಮಾಜದ ಸೇವೆ ಸಲ್ಲಿಸಿ ಬಡವರಿಗೆ ಅನುಕೂಲ ಒದಗಿಸುತ್ತಿರುವ ಕಾರ್ಯ ಶ್ಲಾಘನೀಯ. ವೈದ್ಯರಿಂದು ರೋಗಿಗಳಿಗೆ ಚಿಕಿತ್ಸೆ ನೀಡುವುದರೊಂದಿಗೆ ಆರೈಕೆ, ಭಾವನಾತ್ಮಕ ಬೆಂಬಲ ನೀಡುತ್ತಿರುವುದು ಪ್ರಶಂಸನೀಯ. ಒಬ್ಬ ವೈದ್ಯ ತನ್ನ ರೋಗಿಯನ್ನು ನೋಡುವಲ್ಲಿ ತಾಯಿ, ತಂದೆ, ಗುರು, ಸ್ನೇಹಿತರ ಪಾತ್ರಗಳಲ್ಲಿ ನಿಂತು ನೋಡಬೇಕಾಗುತ್ತದೆ. ಆರಂಭದಲ್ಲಿ ವೈದ್ಯ ತಾಯಿಯಂತೆ ನೋಡಿಕೊಳ್ಳಬೇಕು. ಅನಂತರ ಜವಾಬ್ದಾರಿಯುತ ತಂದೆ ಪಾತ್ರವನ್ನು ನಿರ್ವಹಿಸಬೇಕು. ತದನಂತರ ಆಧ್ಯಾತ್ಮಿಕ ಜ್ಞಾನ ಸೇರಿಸಿ ಗುರುಗಳ ಪಾತ್ರ ಮತ್ತು ಸ್ನೇಹಿತರಂತೆ ತಿಳಿ ಹೇಳಿ ರೋಗಿಯ ಸೇವೆಯಲ್ಲಿ ವ್ಯವಹರಿಸಬೇಕಾಗುತ್ತದೆ. ವೈದ್ಯರಿಗೂ ಕೂಡ ಪ್ರವೃತ್ತಿಯಾಗಿ ಹವ್ಯಾಸಗಳು ಇರುತ್ತವೆ, ಕುಟುಂಬ ಇರುತ್ತದೆ. ಆದರೂ ಕೆಲ ಸಂದರ್ಭದಲ್ಲಿ ಇವುಗಳನ್ನು ಬಿಟ್ಟು ರೋಗಿಯ ಸೇವೆ ಮಾಡುತ್ತಾರೆ. ಆರೋಗ್ಯದ ಬಿಕ್ಕಟ್ಟು, ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಲ್ಲಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಸೇವೆ ಸಲ್ಲಿಸಿದ್ದನ್ನು ಕೊರೋನಾದಂಥ ಸಮಯದಲ್ಲಿ ಕಂಡಿದ್ದೇವೆ. ಪ್ರಾಚೀನ ಕಾಲದಿಂದಲೂ ಭಾರತದ ವೈದ್ಯರ ಕೊಡುಗೆ ಅಪೂರ್ವವಾಗಿದೆ. 1991 ಭಾರತ ಸರ್ಕಾರವು ಜುಲೈ 1 ವೈದ್ಯರ ದಿನ ಎಂದು ಘೋಷಿಸಿತು. ಈ ಸಮಯದಲ್ಲಿ ವೈದ್ಯರ ಕೊಡುಗೆ, ಅವರ ವೈದ್ಯಕೀಯ ವೃತ್ತಿಯ ಮಹತ್ವ ಗುರುತಿಸಿ ಅಭಿನಂದಿಸಲಾಗುತ್ತದೆ. ಈ ಸಮಯದಲ್ಲಿ ವೈದ್ಯರಿಗೆ ಶುಭಾಶಯ ಕೋರಲು ಅವಕಾಶ ಮಾಡಿಕೊಟ್ಟ ಕೆಎಲ್ಇ ವೇಣುಧ್ವನಿ ಬಳಗಕ್ಕೂ ಹಾಗೂ ವೈದ್ಯರ ತ್ಯಾಗ, ಸಮರ್ಪಣಾ ಸೇವೆಗೆ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳುತ್ತೇನೆ. ಧನ್ಯವಾದಗಳು.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೇ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕಾರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶ

0: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಎಚ್ಡಿ ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ ಎಸ್ಎಸ್ ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಸಿಐ ಹೂವಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟಬಾಧೆ ಕಂಡು ಬಂದಿದ್ದು ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡಾ 18.5, ಎಸ್ಸಿ 0.3 ಮಿಲಿಲೀಟರ್ ಮತ್ತು 13.045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡಾ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ ಶೇಕಡಾ 9.5 ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಷಿಯಂ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡಾ 37.5 ಮತ್ತು ಥೈರಾಮ್ ಶೇಕಡಾ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡುಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ. ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ. ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.
1: ಕೇಲಿ ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಡಾಕ್ಟರ್ ಎಮ್ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, KCET ಕೋಡ್ E036 ಆಣಿ ಕಾಮೆಡ್ ಕೆ ಕೋಡ್ E065. 2025 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾನ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್. 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ ತಸೇಜ್ 50+ ಅಧಿಕ PhD ಧಾರಕ ಶಿಕ್ಷಕ. ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60+ ಅಧಿಕ ನಾಮಾಂಕಿತ ಕಂಪನಿಯಿಂದ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ 08-31-244-0322 ಆಣಿ www.kletech.ac.in ಯಾ ವೆಬ್ಸೈಟ್ ಲಾ ವಿಸಿಟ್ ಕರಾ.

ಹಾರ್ದಿಕ ಶುಭಾಶಯಗಳು. ವೈದ್ಯೋ ನಾರಾಯಣೋ ಹರಿಹಿ ಎಂಬುದು ವೈದ್ಯರ ಕುರಿತಾಗಿ ಹೇಳಿದ ಮಾತು. ಒಂದರ್ಥದಲ್ಲಿ ವೈದ್ಯರ ಸ್ಥಾನ ಮಾನ ಕುರಿತಾದ ವ್ಯಾಖ್ಯಾನ. ಮಾನವೀಯ ಸಂವೇದನೆಯ ಪ್ರತೀಕವಾಗಿರುವ ವೈದ್ಯರೆಂದರೆ ಸಾಕ್ಷಾತ್ ದೇವರು. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ 24/7 ಶ್ರಮಿಸುತ್ತಿರುವ ವೈದ್ಯರಿಗೆ ನಾಗರಿಕ ಸಮಾಜದಲ್ಲಿ ಪೂಜ್ಯ ಹಾಗೂ ಗೌರವಾನ್ವಿತ ಸ್ಥಾನವಿದೆ. ಅಂತೆಯೇ ವೈದ್ಯರದು ಅತ್ಯಂತ ಸಾರ್ಥಕ ಬದು. ಹಲವು ಹತ್ತು ರೋಗಗಳನ್ನು ಕಂಡುಹಿಡಿದು ರೋಗಿಗಳ ನೋವು ಶಮನಗೊಳಿಸುವ ವೈದ್ಯಕೀಯ ವೃತ್ತಿ ಸೇವೆಯೊಂದಿಗೆ ಸಾಮಾಜಿಕ, ಸಾಹಿತ್ಯಕ, ಸಾಂಸ್ಕೃತಿಕ ರಂಗಗಳಲ್ಲೂ ಕ್ರಿಯಾಶೀಲರಾಗಿರುವ ಅನೇಕ ವೈದ್ಯರು ನಮ್ಮೊಂದಿಗಿದ್ದು ಕಿರಿಯರಿಗೆ ಮಾದರಿಯಾಗಿದ್ದಾರೆ. ಜನಪರ ವೈದ್ಯ ಡಾಕ್ಟರ್ B.C. ರಾಯರಂಥ ಮಹಾನ್ ವ್ಯಕ್ತಿಗಳ ಮೌಲ್ಯ ಆದರ್ಶಗಳನ್ನು ಅಕ್ಷರಶಃ ಬದುಕಿನಲ್ಲಿ ಪಾಲಿಸಿಕೊಂಡು ಬರುತ್ತಿರುವ ನಮ್ಮ ವೈದ್ಯ ಸಮುದಾಯಕ್ಕೆ ವೈದ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆ ಹಾಗೂ ಪ್ರೀತಿಯ ಶುಭಾಶಯಗಳು.

ಕೆಎಲ್ಇ ವೇಣುಧ್ವನಿಯ ಮುಖಾಂತರ ನಾನು ಶಶಿಕಾಂತ್ ಚುನಮರಿ ವೈದ್ಯಕೀಯ ವೃತ್ತಿಯಲ್ಲಿ ಇರುವ ಎಲ್ಲ ವೈದ್ಯರಿಗೆ ಕೋರುವ ಡಾಕ್ಟರ್ಸ್ ಡೇದ ಶುಭಾಶಯಗಳು. ನಿಮ್ಮಂತಹ ವೈದ್ಯರು ಇರುವುದರಿಂದ ಈ ಜಗತ್ತು ಬದುಕಲು ಉತ್ತಮ ಸ್ಥಳವಾಗಿದೆ. ಈ ಕಾರ್ಯಕ್ರಮವನ್ನು ಕೇಳುತ್ತಿರುವ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ವೈದ್ಯರಾಗಬೇಕೆಂದು ಬಯಸುವುದರಲ್ಲಿ ಸಂದೇಹವಿಲ್ಲ. ಇದೊಂದು ವಿಶ್ವದ ಅತ್ಯಂತ ಗೌರವಾನ್ವಿತ ಸೇವೆ. ಕೋವಿಡ್ ಸಮಯದಲ್ಲಿ ಹಗಲು ರಾತ್ರಿ ಎನ್ನದೇ ತಮ್ಮ ಜೀವದ ಹಂಗು ತೊರೆದು ಸೇವೆ ಮಾಡಿದ ವೈದ್ಯರಿಗೆ ನನ್ನ ಅಭಿನಂದನೆಗಳು. ಮತ್ತು ಇದೇ ಸಮಯದಲ್ಲಿ ಎಷ್ಟೋ ಜನರ ಜೀವ ಉಳಿಸಿ ನಿಧನರಾದ ನನ್ನ ಸ್ನೇಹಿತ ಮಲ್ಲಿಕಾರ್ಜುನ ಪಾಟೀಲ್ ಗೋಕಾಕ್ ಇವರಿಗೆ ನನ್ನ ಶ್ರದ್ಧಾಂಜಲಿಗಳು.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ವಾರ್ತೆಗಳ ವಿವರ. ಡಿಜಿಟಲ್ ಇಂಡಿಯಾ ಉಪಕ್ರಮ ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ. ಆಪ್ಟಿಕಲ್ ಫೈಬರ್ ಜಾಲ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ, ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದ್ವಾರಕಾ ಎಕ್ಸ್ಪ್ರೆಸ್ ವೇ ಅನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಜ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 8.1 ಕಿಲೋಮೀಟರ್ ವಿಸ್ತೀರ್ಣದ ಯೋಜನೆಯನ್ನು ಒಟ್ಟು 67,969 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಉತ್ತರ ಪ್ರದೇಶದ ರಾಷ್ಟೀಯ ಹೆದ್ದಾರಿ 34ರ ಕಾನ್ಪುರ್ ಕಬ್ರಿ ವಿಭಾಗದ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯ ಅಂದಾಜು ವೆಚ್ಚ 7,145 ಕೋಟಿ ರೂಪಾಯಿ ಆಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಯೋಜನೆಯು ಕಾನ್ಪುರ್ ಮತ್ತು ಕಬ್ರೈ ನಡುವೆ ತಡೆರಹಿತ ಹೆಚ್ಚಿನ ವೇಗದ ಸಂಪರ್ಕವನ್ನು ಒದಗಿಸುತ್ತದೆ. ಅಲ್ಲದೆ ಸಾಗರ್, ಭೋಪಾಲ್ ಮತ್ತು ಮಧ್ಯಪ್ರದೇಶದ ಇತರ ಭಾಗಗಳಿಗೆ ಮುಂದಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಗಳನ್ನು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ತನ್ನ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ಪ್ರಕರಣದ ಎಲ್ಲಾ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಅನುವು ಮಾಡಿಕೊಡಲು ಈ ವಿಸ್ತರಣೆಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ 15ರಂದು ಲಖನೌ ಜಿಲ್ಲಾಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ ತನಿಖೆಗಾಗಿ 3 ಸದಸ್ಯರ ತಂಡವನ್ನು ರಚಿಸಿದೆ. 7 ದಿನಗಳಲ್ಲಿ ಪ್ರಾಥಮಿಕ ವರದಿಯನ್ನು ಮತ್ತು 15 ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಈ ತಂಡಕ್ಕೆ ಸೂಚಿಸಲಾಗಿತ್ತು. ಈ ಅವಧಿ ನಿನ್ನೆಗೆ ಕೊನೆಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಿಸಲಾಗಿದೆ. ಪ್ರಾಥಮಿಕ ಸಲ್ಲಿಸಿದ ನಂತರ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ನೇತೃತ್ವದ ಸಮಿತಿಯು ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಆಡಳಿತಗಳೊಂದಿಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹಿಸಲಿದೆ. ಭೇಟಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗಾಗಲೇ ವಿವರವಾದ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಲಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳೊಂದಿಗೂ ಸಮಾಲೋಚನೆ ನಡೆಸಲಾಗುವುದು ಎಂದು ಸಮಿತಿ ವಿವರಿಸಿದೆ. ಸಮಿತಿಯ ಈ ಕಾರ್ಯತಂತ್ರವನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ, ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ರಾಜ್ಯಗಳ ಭೇಟಿಯ ಸಂದರ್ಭದಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿಯವರಿಗೆ ಸೂಚಿಸಿದರು. ಕಳೆದ ವರ್ಷ ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ಮಹತ್ವಾಕಾಂಕ್ಷೆಯ ಹೈ ಪವರ್ ಡೆಮೋಗ್ರಫಿ ಮಿಷನ್ ಅಡಿಯಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಅಕ್ರಮ ವಲಸೆಯಿಂದ ದೇಶದ ಜನಸಂಖ್ಯಾ ಚಿತ್ರಣದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಅದನ್ನು ತಡೆಗಟ್ಟಲು ಅಗತ್ಯವಿರುವ ಸೂಕ್ತ ನೀತಿಗಳು, ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಮುಖ್ಯ ಜವಾಬ್ದಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಹೇಳಿದ್ದಾರೆ. ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2017 ಜುಲೈ 1 ಜಾರಿಗೆ ಜಿಎಸ್ಟಿ ಕಾಯ್ದೆಯು 9 ಯಶಸ್ವಿ ಆರ್ಥಿಕ ಮತ್ತು ಸಾಂಸ್ಥಿಕ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಹಳೆಯ ಸಂಕೀರ್ಣ ತೆರಿಗೆಗಳ ಬದಲಾಗಿ ಜಾರಿಗೆ ಬಂದ ಒಂದು ರಾಷ್ಟ್ರ ಒಂದು ತೆರಿಗೆ ಪರಿಕಲ್ಪನೆಯು ದೇಶಾದ್ಯಂತ ಏಕರೂಪದ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಎಂದರು. ಈ ಸುಧಾರಣೆಯು ರಾಜ್ಯ ಗಡಿಗಳಲ್ಲಿ ತಪಾಸಣಾ ವಿಳಂಬವನ್ನು ನಿವಾರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆ. ತಂತ್ರಜ್ಞಾನ ಚಾಲಿತ ಜಿಎಸ್ಟಿ ಜಾಲ ಭೌತಿಕ ಸಂವಹನವನ್ನು ಕಡಿಮೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಗರಿಷ್ಠ ತೆರಿಗೆ ಮಿತಿ ಸಲ್ಲಿಸಿದ ತೆರಿಗೆ ಪಾವತಿದಾರರಿಗೆ ಗೌರವಿಸಲಾಯಿತು. ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸ್ಥೆ ತೇಜಸ್ವಿ ಸೂರ್ಯ ದೂರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನು ಪೂರೈಸಲು ಬೆಂಗಳೂರಿಗೆ ತುರ್ತಾಗಿ ಹೆಚ್ಚಿನ ಬಸ್ಗಳು ಅಗತ್ಯವಿದೆ. ಖಾಸಗಿ ನಿರ್ವಾಹಕರು ಬಸ್ಗಳನ್ನು ಖರೀದಿಸುತ್ತಾರೆ, ಅವುಗಳ ನಿರ್ವಹಣೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಬ್ಯಾಟರಿಗಳನ್ನು ಬದಲಾಯಿಸುತ್ತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಮಾತ್ರ ಪಾವತಿಸುತ್ತದೆ ಎಂದು ವಿವರಿಸಿದರು. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಅವರು ನವದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಇಂದು ಅಧಿಕಾರ ವಹಿಸಿಕೊಂಡರು. 4 ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988 ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಅಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಂಖ್ತುಂಕ್ವಾ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಆರಂಭವಾಗಲಿದೆ. ಟಿ20 ಕ್ರಿಕೆಟ್ ಸರಣಿಯ ನಂತರ ಭಾರತ ತಂಡ 3 ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32 ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ನಡೆಯುವ 32 ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32 ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: फार्मसी कॉलेज बेळगाव शैक्षणिक वर्ष 2026 आणि 2027 साठी प्रवेश प्रक्रिया सुरू झाली आहे. एअरपोर्ट रोड बसवनकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 हून अधिक वर्षाची शैक्षणिक परंपरा आणि अनुभव. जगभरातील 3000 हून अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस. परिणामाधारित शिक्षण पद्धती. प्रगत डिजिटल लर्निंग इकोसिस्टम. जागतिक दर्जाचे ग्रंथालय आणि माहिती केंद्र. आधुनिक प्रयोगशाळा व प्रात्यक्षिक प्रशिक्षण सुविधा. आधुनिक वसतिगृहे आणि क्रीडा सुविधा सुद्धा. नॅक ए प्लस ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740639702. वेबसाइट आहे www.kle.farm.edu.

ಕೆಎಲ್ಇ ವೇಣುಧ್ವನಿಯ ಮುಖಾಂತರ ನಾನು ಶಶಿಕಾಂತ್ ಚುನಮರಿ ವೈದ್ಯಕೀಯ ವೃತ್ತಿಯಲ್ಲಿ ಇರುವ ಎಲ್ಲ ವೈದ್ಯರಿಗೆ ಕೋರುವ ಡಾಕ್ಟರ್ಸ್ ಡೇದ ಶುಭಾಶಯಗಳು. ನಿಮ್ಮಂತಹ ವೈದ್ಯರು ಇರುವುದರಿಂದ ಈ ಜಗತ್ತು ಬದುಕಲು ಉತ್ತಮ ಸ್ಥಳವಾಗಿದೆ. ಈ ಕಾರ್ಯಕ್ರಮವನ್ನು ಕೇಳುತ್ತಿರುವ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ವೈದ್ಯರಾಗಬೇಕೆಂದು ಬಯಸುವುದರಲ್ಲಿ ಸಂದೇಹವಿಲ್ಲ. ಇದೊಂದು ವಿಶ್ವದ ಅತ್ಯಂತ ಗೌರವಾನ್ವಿತ ಸೇವೆ. ಕೋವಿಡ್ ಸಮಯದಲ್ಲಿ ಹಗಲು ರಾತ್ರಿ ಎನ್ನದೇ ತಮ್ಮ ಜೀವದ ಹಂಗು ತೊರೆದು ಸೇವೆ ಮಾಡಿದ ವೈದ್ಯರಿಗೆ ನನ್ನ ಅಭಿನಂದನೆಗಳು. ಮತ್ತು ಇದೇ ಸಮಯದಲ್ಲಿ ಎಷ್ಟೋ ಜನರ ಜೀವ ಉಳಿಸಿ ನಿಧನರಾದ ನನ್ನ ಸ್ನೇಹಿತ ಮಲ್ಲಿಕಾರ್ಜುನ ಪಾಟೀಲ್ ಗೋಕಾಕ್ ಇವರಿಗೆ ನನ್ನ ಶ್ರದ್ಧಾಂಜಲಿಗಳು.

ನಾನು ಸುನೀತಾ ಶಂಕರ್ ನಂದೆನ್ನವರ್ ಬೆಳಗಾವಿಯಿಂದ. ಇಂದು ವಿಶ್ವ ವೈದ್ಯರ ದಿನಾಚರಣೆ. ಎಲ್ಲ ತರಹದ ವೈದ್ಯ ವೃಂದದವರಿಗೆ ನನ್ನ ಶರಣು ಶರಣಾರ್ಥಿಗಳು ಹಾಗೂ ವಿಶ್ವ ವೈದ್ಯರ ದಿನಾಚರಣೆಯ ಶುಭಾಶಯಗಳು. ಯಾವುದೇ ಒಬ್ಬ ವ್ಯಕ್ತಿಗೆ ದೇಹಾರೋಗ್ಯದ ಸಮಸ್ಯೆ ಬಂದಾಗ ಮೊದಲು ಕಾಣುವುದು ವೈದ್ಯರನ್ನ. ಅವರು ತಪಾಸಿಸಿ ಆರೋಗ್ಯದ ಭರವಸೆ ಕೊಟ್ಟರೆ ರೋಗಿ ಗುಣಮುಖನಾಗುತ್ತಾನೆ. ವೈದ್ಯರ ಸೇವೆ ಸಮಾಜಕ್ಕೆ ಅತ್ಯಮೂಲ್ಯವಾಗಿದೆ. ವೈದ್ಯರು ರೋಗಿಗಳಿಗೆ ಮರು ಜೀವ ಮತ್ತು ಜೀವನ ನೀಡುವ ದೇವರಾಗಿದ್ದಾರೆ. ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ರೋಗಿಗಳಿಗೆ ಮೀಸಲಿಟ್ಟು ಶ್ರಮಿಸಿ ಮತ್ತೆ ಅವರಿಗೆ ದೇಹಾರೋಗ್ಯದ ಜೊತೆಗೆ ಚೈತನ್ಯವನ್ನ ಕೊಟ್ಟು ಬದುಕುವಂತೆ ಮಾಡುತ್ತಾರೆ. ಕರೋನಾ ಸಮಯದಲ್ಲಿ ವೈದ್ಯರ ಸೇವೆ ಮತ್ತು ತ್ಯಾಗವನ್ನ ಸ್ಮರಿಸಿಕೊಂಡರೆ ದೇವರ ಸ್ವರೂಪಗಳಾಗಿಯೇ ಕಾಣುತ್ತಾರೆ. ಇಂತಹ ಸೇವಾ ಮನೋಭಾವದ ಎಲ್ಲ ವೈದ್ಯರುಗಳಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಅವರು ಮತ್ತಷ್ಟು ಸಮಾಜ ಸೇವೆ ಅವರಿಂದ ಒದಗಲಿ ಎಂದು ಶುಭ ಹಾರೈಸುತ್ತೇನೆ. ಮತ್ತೊಮ್ಮೆ ವಿಶ್ವ ವೈದ್ಯರ ದಿನಾಚರಣೆಯ ಎಲ್ಲ ವೈದ್ಯ ವೃಂದದವರಿಗೆ ನನ್ನ ಶುಭಾಶಯಗಳು. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ರೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ವಿದ್ಯುತ್ ಪರಿವೀಕ್ಷಕರಾದ ಶ್ರೀ ರಶ್ಮಿ ಹನ್ಸಿಯವರು ಹಾಗೂ ಅವರೊಂದಿಗೆ ರೇಣುಕಾ ಅವರು ಉಪ ವಿದ್ಯುತ್ ಪರಿವೀಕ್ಷಕರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ, ಹಂಗಂದ್ರೆ ಏನು, ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಕೇಂದ್ರೀಯ ವಿದ್ಯುತ್ ಶಕ್ತಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಭಾರತಾದ್ಯಂತ ಪ್ರತಿ ವರ್ಷವೂ ಜೂನ್ 26 ಜುಲೈ 2 ತಾರೀಕಿನವರೆಗೆ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ.
0: ಈ ಒಂದು ಸಪ್ತಾಹದ ಮುಖ್ಯ ಉದ್ದೇಶವೇನು?
1: ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಮುಖ್ಯ ಉದ್ದೇಶವೇನೆಂದರೆ ರಾಜ್ಯದಲ್ಲಿ ಸಂಭವಿಸುತ್ತಿರುವ ವಿದ್ಯುತ್ ಅಪಘಾತಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವುದು.
0: ವಿದ್ಯುತ್ ಅಪಘಾತಗಳು ಅಂತ ಹೇಳಿದ್ರೆ ಸಾಮಾನ್ಯ ಕಾರಣಗಳು ಅದರ ಬಗ್ಗೆ
1: ಈಗ ವಿದ್ಯುತ್ ಅಪಘಾತಗಳು ಸಂಭವಿಸಲು ಕೆಲವು ಪ್ರಮುಖ ಕಾರಣಗಳನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ನಮ್ಮ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಕಳೆದ 5 ಎಷ್ಟು ಒಟ್ಟಾರೆಯಾಗಿ 1279 ವಿದ್ಯುತ್ ಅಪಘಾತಗಳು ಸಂಭವಿಸಿರುತ್ತದೆ. ಇದರಲ್ಲಿ ಮಾನವನಿಗೆ ಮರಣಾಂತಿಕವಲ್ಲದ ಪ್ರಾಣಿಗಳಿಗೆ ಸಂಭವಿಸಿದ ಮರಣಾಂತಿಕ ಹಾಗೂ ಆಸ್ತಿಪಾಸ್ತಿ ಈ ಜನಸಾಮಾನ್ಯರ ಆಸ್ತಿಪಾಸ್ತಿಗಳಿಗೆ ಸಂಭವಿಸಿದ ಬೆಂಕಿ ಅಪಘಾತಗಳು ಒಳಗೊಂಡಿರುತ್ತದೆ. ವಿದ್ಯುತ್ ಅಪಘಾತ ಸಂಭವಿಸಲು ಪ್ರಮುಖ ಕಾರಣಗಳೆಂದು ಏನೆಂದರೆ ಈಗ ಕೆಲವೊಂದ್ಸಲ ವಿದ್ಯುತ್ ಲೈನ್ಗಳು ತುಂಡಾಗಿ ಬಿದ್ದಿರುತ್ತೆ, ಅದರ ಸಂಪರ್ಕಕ್ಕೆ ಬಂದಿರಬಹುದು. ಆಮೇಲೆ ಈಗ ಬೆಳೆಗಳನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸಲು ಹೊಲದ ಸುತ್ತಲೂ ರೈತರು ಏನು ಮಾಡಿರ್ತಾರೆ, ತಂತಿ ಬೇಲಿ ಅಳವಡಿಸ್ಕೊಂಡಿರ್ತಾರೆ. ಅದಕ್ಕೆ ನಿಗದಿತ ವೋಲ್ಟೇಜ್ ಅದರಲ್ಲಿ ವಿದ್ಯುತ್ ಪೂರೈಕೆ ಮಾಡಬೇಕಾಗಿರುತ್ತೆ. ಬಟ್ ಅವರು ಅದನ್ನು ಮಾಡೋದಿಲ್ಲ, ಡೈರೆಕ್ಟ್ ಮನೆಗಳಿಂದನೇ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರ್ತಾರೆ. ಅದರಿಂದ ತಾವೇ ಹೋಗಿ ಅದನ್ನು ಮುಟ್ಟಿದಾಗ ವಿದ್ಯುತ್ ಅಪಘಾತ ಒಳಗಾಗಿರ್ತಾರೆ. ಆಮೇಲೆ ಕೆಲವೊಂದ್ಸಲ ಈ ISI ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನು ಬಳಸದೇ ಇದ್ದಾಗಲೂ ಸಹ ಆಗಿರುತ್ತದೆ. ಈಗ ಮತ್ತೆ ಕೆಲವೊಂದ್ಸಲ ಏನಾಗಿರುತ್ತೆ ಅಂದ್ರೆ ಎತ್ತಿನ ಗಾಡಿ ಅಥವಾ ಟ್ರ್ಯಾಕ್ಟರ್ಗಳನ್ನ ಸಾಮಾನುಗಳನ್ನು ಹೇರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಅತಿ ಎತ್ತರವಾಗಿ ಹೇರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈಗ ರಸ್ತೆಗೆ ಅಡ್ಡಲಾಗಿ ಹಾದು ಹೋದಂತಹ ಲೈನ್ಗಳ ಕೆಳಗೆ ಗಾಡಿಯನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ವಿದ್ಯುತ್ ಅಪಘಾತವಾಗಿರ್ತದೆ. ಈಗ ಕೆಲವೊಂದ್ಸಲ ಈ ಸಣ್ಣ ಪುಟ್ಟ ಮಕ್ಕಳು ಏನ್ ಮಾಡ್ತಿರ್ತಾರೆ, ಗಾಳಿಪಟ ಹಾರಿಸ್ತಿರ್ತಾರೆ, ಅಲ್ಲಿ ವಿದ್ಯುತ್ ತಂತಿಗಳು ಹಾದು ಹೋಗಿರುತ್ತೆ ಅಂತ ಗಮನಿಸಿರೋದಲ್ಲ. ಆಟ ಆಡೋ ಇದರಲ್ಲಿ ಉಮೇದ್ನಲ್ಲಿ ಏನು ಲೈನ್ ಬಳಿನೇ ಗಾಳಿಪಟ ಹಾರಿಸಿ ಹೋಗಿ ಅದು ಸಿಕ್ಕಾಕೊಂಡಿರುತ್ತೆ, ಅದನ್ನ ತೆಗಿಲಿಕ್ಕೆ ಹೋದಾಗ್ಲೂ ಸಹ ವಿದ್ಯುತ್ ಅಪಘಾತ ಆಗಿರುತ್ತೆ ಅದರ ಸಂಪರ್ಕಕ್ಕೆ ಬಂದು. ಮತ್ತೆ ಈಗ ವಿದ್ಯುತ್ ಕಂಬಗಳಿಗೆ ಈ ಮಳೆಗಾಲ ಆಗಿರೋದ್ರಿಂದ ತೇವಾಂಶ ಜಾಸ್ತಿ ಇರುತ್ತೆ, ಅಂತ ಸಮಯದಲ್ಲಿ ವಿದ್ಯುತ್ ಕಂಬಗಳಿಗೆ ಈ ದನಕರಗಳನ್ನ ಕಟ್ಟಿರ್ತಾರೆ, ಅಲ್ಲಿ ವಿದ್ಯುತ್ ಸೋರಿಕೆಯಾಗಿ ಅದರಿಂದ ಪ್ರಾಣಿಗಳಿಗೆ ಮರಣಾಂತಿಕ ಅಪಘಾತ ಸಂಭವಿಸಿರುತ್ತದೆ. ನೆಕ್ಸ್ಟ್ ಈಗ ಏನು ವಿದ್ಯುತ್ ಕಂಬಗಳಿಗೆ ಈ ಫ್ಲೆಕ್ಸ್ ಬೋರ್ಡ್ಗಳನ್ನ ಹಾಕಿಸ್ಲಿಕ್ಕೆ ಹೋಗಿರ್ತಾರೆ. ಈಗ ಜಾತ್ರೆ ಸಮಯ ಆಗಿರುತ್ತೆ, ಅದಾಗಿರುತ್ತೆ, ಕಟ್ಟಬಾರ್ದು ಅಂತ ಗೊತ್ತಿರುತ್ತೆ, ಬಟ್ ಅಂದ್ರೂ ಇರ್ಲಿ ಅಂತ ಹೇಳಿ ಕಟ್ಲಿಕ್ಕೆ ಹೋಗಿರ್ತಾರೆ. ಅವಾಗ ಆ ಫ್ಲೆಕ್ಸ್ ಬೋರ್ಡ್ ಅದೇನು ಮೆಟಲ್ ಪಾರ್ಟ್ ಇರುತ್ತಲ್ಲ, ಅದು ಡೈರೆಕ್ಟ್ ಲೈನ್ಗೆ ಟಚ್ ಆಗಿ ಕೆಲವೊಂದ್ಸಲ 2-3 ಜನಕ್ಕೂ ಅಟ್ಟೆ ಟೈಮ್ ವಿದ್ಯುತ್ ಶಾಕ್ ಬಂದು ಈ ಅಪಘಾತ ಸಂಭವಿಸಿರುತ್ತದೆ. ಆಮೇಲೆ ಈಗ ರೈತರ ಇದ್ರ ಹೇಳ್ಬೇಕ ಅಂತಂದ್ರೆ ಈ ಸ್ಟಾರ್ಟರ್ ಬಾಕ್ಸ್ನೆಲ್ಲ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಈ ಐ ಪಿ ಸೆಟ್ ಮೋಟರ್ನಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಏನು ಗಮನಿಸೋದಿಲ್ಲ, ಅರ್ಥಿಂಗ್ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಅಂತ ಸಮಯದಲ್ಲಿ ಅವ್ರದ್ದು ಸರ್ವಿಸ್ ವೈರ್ ಸ್ಕಿನ್ ಔಟ್ ಆಗಿರುತ್ತೆ, ಅದು ಬಂದು ಈ ಸ್ಟಾರ್ಟರ್ ಬಾಕ್ಸ್ ಮೆಟಲ್ ಇದಕ್ಕೆ ಕಾಂಟ್ಯಾಕ್ಟ್ ಬಂದು ಅದು ಪೂರಾ ಎನರ್ಜೈಸ್ ಆಗಿರುತ್ತೆ. ಈಗ ಅವರು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಅದ್ರದ್ದು ಕಾಂಟ್ಯಾಕ್ಟ್ ಬಂದು ಅವ್ರಿಗೆ ವಿದ್ಯುತ್ ಅಪಘಾತ ಸಂಭವಿಸಿರುತ್ತದೆ. ಆಮೇಲೆ ಈಗ ಈ ಲೈನ್ಗಳು ಹಾದು ಹೋಗಿರುತ್ತೆ, ಅದಕ್ಕೆ ಹುಕ್ ಹಾಕಿಕೊಂಡು ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆಯಲು ಹೋಗಿರ್ತಾರೆ, ಅವಾಗೂ ಕೂಡ ಈ ವಿದ್ಯುತ್ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ.
0: ಮಳೆಗಾಲದ ಬಗ್ಗೆ ತಾವು ತಿಳಿಸಿದ್ರು, ಈ ಮಳೆಗಾಲದಲ್ಲಿ ಯಾವೆಲ್ಲ ಇನ್ನು ಅಂದ್ರೆ ಬಹಳ ಮುಖ್ಯವಾಗಿ ಈ ಮಳೆಗಾಲದಲ್ಲಿ ನಾವು ಕೇರೆ ತಗೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ತಮ್ಮ ಜೀವವನ್ನು ಕಳ್ಕೊಂಡಿರ್ತಾರೆ, ಇನ್ಯಾವೆಲ್ಲ ವಿದ್ಯುತ್ ಅಪಘಾತಗಳು ವಿತ್ ರೆಸ್ಪೆಕ್ಟ್ ಟು ಮಳೆಗಾಲ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಈಗ ಮಳೆಗಾಲ ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಾಟರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಈಗ ತೇವಾಂಶ ಜಾಸ್ತಿ ಇರೋದ್ರಿಂದ ಈಗ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ಸೋರಿಕೆನೂ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿನೇ ಇರುತ್ತೆ. ಅಂತ ಸಮಯದಲ್ಲಿ ಯಾರು ಅದನ್ನ ಹೋಗಿ ಮುಟ್ಟುವುದು, ಈ ವಿದ್ಯುತ್ ಕಂಬಗಳಾಗ್ಲಿ ವಿದ್ಯುತ್ ಪರಿವರ್ತಕ ಕೇಂದ್ರಗಳಿರುತ್ತಲ್ಲ ಅದರ ಹತ್ರ ಹೋದಾಗ ಲೀಕೇಜ್ ಕರೆಂಟ್ ಏನಿರುತ್ತಲ್ಲ ಅದು ಕಾಂಟ್ಯಾಕ್ಟ್ ಬಂದಾಗ ವಿದ್ಯುತ್ ಅಪಘಾತ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಇಂಥ ಸಮಯದಲ್ಲಿ ಜಾನುವಾರುಗಳನ್ನು ಮೇಲ್ ಬಿಟ್ಟಿರ್ತಾರೆ ಅಲ್ಲಿ, ಕುರಿ ಅಥವಾ ಆಡುಗಳನ್ನ ಮೇಯಿಸಲು ಹೋದಾಗ ಅದು ಹುಲ್ಲು ಅಥವಾ ಎಲೆಗಳನ್ನು ತಿಂತ ಈ ಏನು ಪರಿವರ್ತಕ ಕೇಂದ್ರದ ಹತ್ರ ಹೋದಾಗ ಆ ಭೂ ಸಂಪರ್ಕ ವ್ಯವಸ್ಥೆ ಏನ್ ಮಾಡಿರ್ತಾರಲ್ಲ ಅದ್ರ ಕಾಂಟ್ಯಾಕ್ಟ್ ಬಂದು ಪ್ರಾಣಿಗಳಿಗೂ ಸಹ ಮರಣಾಂತಿಕ ಅಪಘಾತ ಸಂಭವಿಸಿರುತ್ತದೆ. ಈಗ ಕಳೆದ ಹಲವು ವರ್ಷಗಳಲ್ಲಿ ಸಂಭವಿಸಿದ ವಿದ್ಯುತ್ ಅಪಘಾತಗಳನ್ನು ಅವಲೋಕಿಸಿದಾಗ ಈ ಮಳೆಗಾಲದಲ್ಲಿಯೇ ಅತಿ ಹೆಚ್ಚು ವಿದ್ಯುತ್ ಅಪಘಾತಗಳು ಸಂಭವಿಸಿರುವುದು ನಮಗೆ ಅಂದ್ರೆ ವರದಿಯಾಗಿರ್ತದೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ವಿದ್ಯುತ್ ಪರಿವೀಕ್ಷಕರು ರಶ್ಮಿ ಹನ್ಸಿಯವರು ಹಾಗೂ ಅವರೊಂದಿಗೆ ಉಪ ವಿದ್ಯುತ್ ಪರಿವೀಕ್ಷಕರು ರೇಣುಕಾ ಅವರು. ಈಗ ಮಳೆಗಾಲದ ಬಗ್ಗೆ ನಾವು ಮಾತನಾಡಿದ್ವಿ, ಮನೆಯ ಬಗ್ಗೆ ಮಾತನಾಡೋಣ. ಮನೆಗಳಲ್ಲಿ ವಿದ್ಯುತ್ ಸುರಕ್ಷತೆಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅದರ ಬಗ್ಗೆ?
1: ಮೊದಲನೇದಾಗಿ ಅತಿಯಾದ ವಿಶ್ವಾಸದಿಂದ ನಾವು ಯಾವುದೇ ವಿದ್ಯುತ್ ಕಾಮಗಳನ್ನ ಸ್ವತಃ ನಾವೇ ಮಾಡ್ಲಿಕ್ಕೆ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಯಾವುದೇ ಈಗ ಅಧಿಕೃತ ಇವ್ರು ಇರ್ತಾರೆ, ಏನು ವಿದ್ಯುತ್ ಗುತ್ತಿಗೆದಾರರು ಇರ್ತಾರೆ, ಟ್ರೈನ್ಡ್ ಪರ್ಸನ್ಸ್ ಇರ್ತಾರೆ, ಅವ್ರ ಕಡೆಯಿಂದನೇ ಏನೋ ಕೆಲಸ ಮಾಡಿಸ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಈಗ ಒಂದು ಬಲ್ಬ್ ಏನೋ ಒಂದು ಹಾಳಾಗಿರುತ್ತೆ, ಅವಾಗ ಏನು ಮಾಡ್ತಾರೆ, ಆ ಮೇನ್ ಸ್ವಿಚ್ನ ಆಫ್ ಮಾಡ್ದೇ ಹಾಗೆ ರಿಪ್ಲೇಸ್ ಮಾಡಲಿಕ್ಕೆ ಹೋಗಿರ್ತಾರೆ, ಅದನ್ನ ಮಾಡಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಮನೆಗಳಲ್ಲಿ ಎಕ್ಸ್ಟೆನ್ಷನ್ ಕಾರ್ಡ್ ಯೂಸ್ ಮಾಡಿ ಬೇರೆ ಬೇರೆ ಏನು ಎಕ್ಸ್ಟೆನ್ಷನ್ ಕಾರ್ಡ್ ಯೂಸ್ ಮಾಡಿಕೊಂಡು ಬೇರೆ ಬೇರೆದಕ್ಕೆ ಸಪ್ಲೈ ತಗೊಳ್ಳಿಕ್ಕೆ ಹೋಗ್ಬಾರ್ದು. ಆಮೇಲೆ ಈಗ ಹಾ ವಿದ್ಯುತ್ ಕಂಬಗಳಿಗೆ ಆಧಾರವಾಗಿ ಈ ಹಳ್ಳಿ ಕಡೆಯಲ್ಲಿ ಹೆಚ್ಚಾನೆಚ್ಚು ನಾವು ಗಮನಿಸಬಹುದಂದ್ರೆ ಏನು ವಿದ್ಯುತ್ ಕಂಬಗಳಿಗೆ ತಂತಿ ಕಟ್ಟಿ ಅದನ್ನ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕ್ತಾರೆ, ಅದನ್ನ ಮಾಡಬಾರ್ದು. ಆಮೇಲೆ ಈಗ ಹೊಸ ಮನೆಯನ್ನ ಕಟ್ಕೋತಾ ಇರ್ತಾರೆ, ನಿರ್ಮಿಸಬೇಕಾದ್ರೆ ಅದರ ಸುತ್ತಮುತ್ತ ಹಾದು ಹೋದಂತಹ ವಿದ್ಯುತ್ ಲೈನ್ಗಳ ಬಗ್ಗೆ ಗಮನ ಹರಿಸ್ಬೇಕು. ನಿಯಮಾನುಸಾರ ಸೂಕ್ತರ ಅಂತರ ಏನು ಸುರಕ್ಷಿತ ಅಂತರ ಇರುತ್ತಲ್ಲ ಅದನ್ನ ಕಾಪಾಡಿಕೊಂಡು ಏನು ಕಟ್ಟಡ ನಿರ್ಮಾಣ ಕೆಲಸವನ್ನು ಕೈಗೊಳ್ಬೇಕಾಗಿರುತ್ತೆ. ಯಾಕಂದ್ರೆ ಈಗ ಕಟ್ಟಡ ನಿರ್ಮಿಸಬೇಕಾದ್ರೆ ಏನಾಗಿರುತ್ತೆ, ಪ್ಲಾಸ್ಟರಿಂಗ್ ಮಾಡೋದಂತ ಇರುತ್ತೆ, ಪೇಂಟಿಂಗ್ ಅಂತ ಇರುತ್ತೆ. ಅವಾಗ ಏನು ಆ ಕಾರ್ಮಿಕರು ಬಂದಿರ್ತಾರಲ್ಲ ಕೆಲಸ ಮಾಡ್ಲಿಕ್ಕೆ ಹೋದಾಗ, ಈಗ ಪೇಂಟ್ ಬಾರ್ ಬೆಂಡಿಂಗ್ ವರ್ಕ್ ಮಾಡ್ತಿರ್ತಾ ಇರ ಏನು ಮಾಡ್ತಿರ್ತಾರೆ, ಅವಾಗೇನು ಅವ್ರಿಗೆ ತಿಳಿದೇನೆ ಆ ರಾಡ್ಗಳಾಗಲಿ ಆ ಪೇಂಟಿಂಗ್ ಬ್ರಷ್ ಪೇಂಟ್ ಮಾಡಬೇಕಾದ್ರೆ ಪೇಂಟಿಂಗ್ ಬ್ರಷ್ಗಳಾಗಲಿ ಆ ಸಮೀಪದಲ್ಲೇ ಹಾದು ಹೋಗೋದಂಥ ಲೈನ್ಗೆ ಸಂಪರ್ಕಕ್ಕೆ ಬಂದು ವಿದ್ಯುತ್ ಅಪಘಾತಗಳು ಆಗಿರುತ್ತದೆ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನಾವು ಎಚ್ಚರ ವಹಿಸಬೇಕಾಗಿದೆ. ಜನಸಾಮಾನ್ಯ
0: ತಂತಿಗಳ ಬಗ್ಗೆ ಮಾತನಾಡೋಣ. ಈಗ ಹಳೆಯ ತಂತಿ ಅಥವಾ ಹಾಳಾದ ತಂತಿಗಳು, ವಿದ್ಯುತ್ ತಂತಿಗಳು, ಅದರ ಯಾವ ರೀತಿ ಕಾಳಜಿ ವಹಿಸಬೇಕು ಅಂಡ್ ಅದರಿಂದ ಆಗೋ ಯಾವೆಲ್ಲ ಅಪಘಾತಗಳು ಅದರ ಬಗ್ಗೆ?
1: ಮೊದಲನೇದಾಗಿ ನಾವು ನಿಯತ್ಕಾಲಿಕವಾಗಿ ಎಲ್ಲ ವಿದ್ಯುತ್ ಲೈನ್ಗಳನ್ನು ನಿರ್ವಹಣೆ ಮಾಡ್ಕೊಳ್ತಾ ಇರಬೇಕಾದ್ರೆ ಈ ಹಳೆಯ ಮತ್ತು ಹಾಳಾದ ವಿದ್ಯುತ್ ತಂತಿಗಳು ಏನಾಗಿರ್ತದೆ ಅಂದ್ರೆ ಅದು ದುರ್ಬಲಗೊಂಡಿರುತ್ತದೆ, ಅದರ ಕಾರ್ಯಕ್ಷಮತೆಯು ಕುಂಠಿತವಾಗಿರುತ್ತದೆ. ಈಗ ಅಂತ ಸಮಯದಲ್ಲಿ ಅದು ಯಾವುದೇ ಸಮಯದಲ್ಲಿ ಬೇಕಾದ್ರೂ ತುಂಡಾಗಿ ಬೀಳುವ ಚಾನ್ಸಸ್ ಇರುತ್ತೆ. ಅದರಿಂದ ಅದರ ಸಂಪರ್ಕಕ್ಕೆ ಬಂದು ಯಾರೇ ಬಂದರೂ ಅವರಿಗೆ ವಿದ್ಯುತ್ ಶಾಕ್ ಉಂಟಾಗುವ ಸಾಧ್ಯತೆಗಳಿರುತ್ತದೆ. ಕೆಲವೊಂದ್ಸಲ ಅವು ತಂತಿಗಳು ಕಟ್ಟಾಗಿ ಇನ್ನೆಲ್ಲೋ ಈಗ ಏನಾದರೂ ಗೇಟ್ ಮೇಲೆ ಅಥವಾ ಬೇರೆ ಇದ್ರ ಮೇಲೆ ಬಿದ್ದರೂ ಅವು ಪೂರಾ ಎಂಟೈರ್ ಸ್ಟ್ರಕ್ಚರನ್ನು ಎನರ್ಜೈಸ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ನಿರ್ವಹಣೆ,
2: ಅವನ್ನ ನಿರ್ವಹಣೆ ಮಾಡೋದು ಮತ್ತು ಸೂಕ್ತ ಸಮಯದಲ್ಲಿ ಅವನ್ನ ಬದಲಾವಣೆ ಮಾಡಿ ಹೊಸದಾಗಿ ವೈರ್ಗಳನ್ನು ಅಳವಡಿಸಿಕೊಳ್ಬೇಕು.
0: ಸಪ್ತಾಹದ ಕುರಿತು ಮಾತನಾಡೋಣ. ಈಗ ಬಹಳ ಮುಖ್ಯವಾಗಿ ಈ ಒಂದು ಸಪ್ತಾಹದ ಏನಾದರೂ ಘೋಷವಾಕ್ಯ ಥೀಮ್ ಉಂಟಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಹಾ, ಈ ರಾಷ್ಟ್ರೀಯ ವಿದ್ಯುತ್ ಸುರಕ್ಷಾ ಸಪ್ತಾಹ 2026 ಘೋಷವಾಕ್ಯ ಏನಿದೆ ಅಂದ್ರೆ ಇಂದಿನ ಜಾಗರೂಕತೆ ನಾಳಿನ ಸುರಕ್ಷತೆ, ಟುಡೇಸ್ ಅವೇರ್ನೆಸ್ ಟುಮಾರೋಸ್ ಪ್ರಿವೆನ್ಷನ್.
0: ಬಹಳ ಉತ್ತಮವಾಗಿ ತಿಳಿಸಿದ್ರೆ. ಅಂತ ಸಂದರ್ಭದಲ್ಲಿ ಈ ಒಂದು ಸಪ್ತಾಹದ ಕುರಿತು ಯಾವೆಲ್ಲ ಕ್ಷೇತ್ರಗಳಲ್ಲಿ ಅಂದ್ರೆ ಶಾಲಾ ಕಾಲೇಜ್ ಮಕ್ಕಳಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಲಿಕ್ಕೆ ಆಕ್ಟಿವಿಟಿ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಈ ವರ್ಷ ನಾವು ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಾದ ಈ ಬಸ್ ನಿಲ್ದಾಣಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಹಾಸ್ಪಿಟಲ್ಗಳಲ್ಲಿ, ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಎಲ್ಲಿ ಜನ ಜಾಸ್ತಿ ಜಮಾ ಆಗೋ ಚಾನ್ಸಸ್ ಇದೆ, ಆಮೇಲೆ ಜನರಲ್ಲಿ ಪಬ್ಲಿಕ್ ಮೂವ್ಮೆಂಟ್ ಇಲ್ಲಿ ಜಾಸ್ತಿ ಇದೆ, ಅಲ್ಲಿ ನಮಗೆ ಜನ ಜಾಸ್ತಿ ಸಿಗ್ತಾರೆ ಅವರಿಗೆ ತಿಳುವಳಿಕೆ ನೀಡೋದಕ್ಕೆ. ಅಲ್ಲಿ ನಾವು ಅಲ್ಲೇ ಸುತ್ತಮುತ್ತ ಇರೋ ಈ ಎಲೆಕ್ಟ್ರಿಕ್ ಸಾಕೆಟ್ಸ್, ಪ್ಲಗ್ ಮತ್ತು ಸ್ವಿಚ್ ಬೋರ್ಡ್ ಅಂದರೆ ಏನು ಅಂತ, ಅಲ್ಲಿ ಯಾವ್ಯಾವ ವಿದ್ಯುತ್ ಸ್ಥಾವರಗಳಲ್ಲಿ ಯಾವ್ಯಾವ ನಮಗೆ ಅಲ್ಲ ಲಭ್ಯತೆ ಇದೆಯೋ ಅವನ್ನ ನೋಡಿಬಿಟ್ಟು ಅವ್ರಿಗೆ ನಾವು ತಿಳಿಸ್ತಾ ಇದ್ದೀವಿ. ಲೈವ್ ಡೆಮೋ ಏನು ಇದರಲ್ಲಿ ಕೊಡೋಕ್ಕಾಗಲ್ಲ, ನಾವು ಈ ಕಾರಣದಿಂದ ಈ ಥರ ಮಾಡಿದರೆ ಯಾವ್ಯಾವ ಸಂಭಾವನೆಗಳಿರದೆ ಅಪಘಾತ ಆಗೋ ಸಂಭಾವನೆಗಳೇನಿದೆ, ನಾವು ಹೆಂಗೆ ನಾವು ಅದರಿಂದ ಬಚಾವಾಗಬೇಕು ಅಂತ ಹೇಳಿ ಅವರಿಗೆ ಸಾರ್ವಜನಿಕರಿಗೆ ಮಾಹಿತಿ ಮತ್ತೆ ಈ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಮಕ್ಕಳಲ್ಲಿ ಮಕ್ಕಳಿಗೆ ಏನೇನು ಮಾಡಬಾರ್ದು ಸ್ಕೂಲಲ್ಲಿ ಆಯಿತು, ಮತ್ತು ಮನೆಗಳಲ್ಲಿ ಆಯಿತು. ಅಂದರೆ ಆ ಮಗು ಕಲಿತು ಆದರೆ ಅಟ್ಲೀಸ್ಟ್ ಮನೆಯಲ್ಲಿ ಇನ್ನೂ ಇರೋರ ಹತ್ರನೂ ಅದನ್ನು ಹೇಳ್ಬೋದು, ಹಂಚ್ಕೋಬೋದು. ಅವ್ರಿಗೆ ಹೇಳ್ತೀವಿ ನಾವು, ಈ ಮಕ್ಕಳಿಗೆಲ್ಲ ನಾವು ಏನೇನು ತಿಳಿಸ್ತೀವೋ ಅದನ್ನು ನೀವು ಸುತ್ತಮುತ್ತ ಇರೋ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ನೇಬರ್ಸ್ಗೆ ಎಲ್ಲನೂ ಇದನ್ನು ಮಾಹಿತಿ ಹೇಳೋದ್ರಿಂದ ಇದು ಆಲ್ಮೋಸ್ಟ್ ಎಲ್ಲ ನಮಗೆ ಎಂಟೈರ್ ರೇಂಜ್ ಕವರ್ ಆಗಿಬಿಡುತ್ತೆ ಪಬ್ಲಿಕ್.
0: ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ವಿದ್ಯುತ್ ಪರಿವೀಕ್ಷಕರು ರಶ್ಮಿ ಹನ್ಸಿ ಅವರು ಹಾಗೂ ಅವರೊಂದಿಗೆ ಉಪ ವಿದ್ಯುತ್ ಪರಿವೀಕ್ಷಕರು ರೇಣುಕಾ ಅವರು. ಕಾರ್ಯಕ್ರಮದಲ್ಲಿ ಈಗ ಮಕ್ಕಳ ಬಗ್ಗೆ ತಾವು ಹೇಳಿದ್ರಿ ರೇಣುಕಾ ಅವರೇ, ಅಂತ ಸಂದರ್ಭದಲ್ಲಿ ಅಲ್ಲೇ ಒಂದು ಪ್ರಶ್ನೆ, ಮಕ್ಕಳನ್ನು ವಿದ್ಯುತ್ ಅಪಾಯಗಳಿಂದ ರಕ್ಷಿಸಲು ಪೋಷಕರು ಏನ್ ಮಾಡಬಹುದು ಅದರ ಬಗ್ಗೆ?
2: ಪೋಷಕರು ಈಗ ಯಾವ ಮನೆ ಕಟ್ಟಿಸ್ಬೇಕಾದ್ರೆ ಏನಂತಂದ್ರೆ, ಮಕ್ಕಳಿಗೆ ಸಿಗದೆ ಹೈಟ್ ರೆಗ್ಯುಲರ್ ಆಗಿ ಒಂದು 5 ಅಡಿ ಮೇಲೇನೆ ಸ್ವಿಚ್ ಬೋರ್ಡ್, ಹೊಸ ಮನೆಗಳಲ್ಲಿ ಸ್ವಿಚ್ ಬೋರ್ಡ್ ಆಯ್ತು, ಪ್ಲಗ್ ಪಾಯಿಂಟ್ ಆಯ್ತು, ಯಾವುದೇ ಅದನ್ನ 5 ಅಡಿಕ್ಕಿಂತ ಮೇಲೆ ಅಳವಡಿಸ್ಕೊಳ್ಬೇಕು. ಈಗ ಹೊಸದಾಗಿ ಬಂದಿದೆ ಫ್ಯಾನ್ಸಿ, ಅದೆಲ್ಲ ಇಲ್ಯುಮಿನೇಷನ್ಸ್ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ, ಅವು ಮಕ್ಕಳಿಗೆ ಸಿಗೋ ಅಂತರದಲ್ಲೇ ಇದಾವೆ. ಮಕ್ಕಳಿಗೆ ನೀವು 24 ಗಂಟೆ ಅವ್ರನ್ನ ಕಾಯಕ್ಕಾಗಲ್ಲ, ಆಮೇಲೆ ಅದು ಸ್ವಿಚ್ ಆಫ್ ಇಡಕ್ಕೂ ಆಗಲ್ಲ ಕೆಲವೊಂದು. ಆ ಸಂದರ್ಭದಲ್ಲಿ ಅವ ಕುತೂಹಲಕ್ಕೆ ಅವನ್ನ ಮುಟ್ಟಿ ಬೆರಳು ಅದರಲ್ಲಿ ಹಾಕೋಕೆ ಸಾಕೆಟ್ ಒಳಗಡೆ ಹಾಕಿರೋದು ಸುಮಾರು ನಮ್ಮ ಹತ್ರ ವರದಿ ಆಗಿದೆ ನಮ್ಮ ಜಿಲ್ಲೆಲೇನೆ. ಸೊ ಹಂಗಾಗಿ ಆ ಫ್ಯಾನ್ಸಿ ಬಿಡಿ, ಸ್ವಲ್ಪ ಸುರಕ್ಷಿತ ಅಂತರವನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಿಮ್ಮ ಸಾಕೆಟ್ ಫ್ಯೂಸಸ್ ಏನಿದೆ 5 ಅಡಿ ಮೇಲೆ, ಅಂದ್ರೆ ಆ ಟೈಮಿಗೆ 5 ಅಡಿ ಮುಟ್ಟಿಸೋಷ್ಟೊಳಗಡೆ ಮಕ್ಕಳನ್ನು ಅವ್ರಿಗೂ ಜಾಗರೂಕತೆ ಬಂದಿರುತ್ತೆ, ತಿಳುವಳಿಕೆ ಬಂದಿರುತ್ತೆ, ಅದನ್ನು ಮುಟ್ಟಬಾರ್ದು ಅನ್ನೋದು ಅವ್ರಿಗೂ ಗೊತ್ತಾ ಇರುತ್ತೆ. ಬಟ್ ಅಲ್ಲಿವರೆಗೂ ನಾವು ಅವ್ರನ್ನ ಕಾಪಾಡಬೇಕು. ಸೊ ಹಂಗಾಗಿ ಇದೊಂದು ಏನಂತಂದ್ರೆ, ನೀವು 5 ಅಡಿ ಮೇಲೇನೆ ಅವನ್ನ ಸಾಕೆಟ್ಗಳನ್ನ ಅಳವಡಿಸ್ಕೊಳ್ಬೇಕು. ಮನೆಯಲ್ಲಾಯ್ತು, ಕೈ ಕಚೇರಿಗಳಲ್ಲಾಯ್ತು, ಯಾವುದೇ ಕೈಗಾರಿಕೆಗಳಲ್ಲಿ ಕೂಡ ಆಯ್ತು. ಆಮೇಲೆ ಮಕ್ಕಳಿಗೆ ಸುತ್ತಮುತ್ತ ಆಟ ಆಡಕ್ಕೆ ಹೋದಾಗ ಅವ್ರು ಯಾವ ಗ್ರೌಂಡ್ ಹೋಗ್ತಾ ಇದ್ದಾರೆ, ಸ್ವಲ್ಪ ಪೋಷಕರು ಏನಂದ್ರೆ ಎಲ್ಲಿಗೆ ಆಟ ಆಡಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ಬೇಕು. ಲೈನ್ಗೆ ಈಗ ಆಟ, ಈಗ ರೀಸೆಂಟ್ ಆಗಿ ನಮ್ಮ ಚಿಕ್ಕೋಡಿ ತಾಲೂಕಲ್ಲಿ ಲಾಸ್ಟ್ ಮಂತ್ ಆಗಿದೆ, ಒಂದು 7 ಇಯರ್ಸ್ ಮಗು ಗರ್ಲ್ ಅಂಡ್ ಬ್ರದರ್ 9 ಇಯರ್ಸ್ ಅವನಿಗೆ. ಅವನು ಸ್ವಲ್ಪ ದೊಡ್ಡವನಿದ್ದಾನೆ. ಈಗ ಏಪ್ರಿಲ್ ಅಲ್ಲಿ ರಜೆ ಇದ್ದಾಗ ಏನಾಯ್ತು ಅಂದ್ರೆ, ಅವರು ಹಗ್ಗ ತಗೊಂಡು ಹಿಂಗ್ ಎಸಿತಾ ಇದ್ದಾರೆ ಅದಕ್ಕೆ ಕಲ್ಲು ಕಟ್ಟಿ ಆಟ ಆಡೋದಕ್ಕೆ ಅಷ್ಟೇ. ಅದು ಅದು ವೈರಿಗೆ ನಾವು ಹಾಕ್ಬೋದಾ, ಅದು ಅದರೊಳಗಡೆ ಸಿಕ್ಕಕೊಳ್ಳುತ್ತಾ ಅಂತ ನೋಡೋದಕ್ಕೆ ಹಗ್ಗ ತಗೊಂಡು ಅದಕ್ಕೆ ಕಲ್ಲು ಕಟ್ಟಿ ವೈರಿಗೆ ಹಾಕ್ತಾ ಇದ್ದಾರೆ. ಅದು ಒಂದು ವೈರಿಗೆ ಟಚ್ ಆಗಲಿಲ್ಲ, 2 ವೈರ್ನ ತಗೊಂಡು ಟಚ್ ಆಯ್ತು, ಅದು ಹಗ್ಗ ಕೆಳಗೆ ಬೀಳಲಿಲ್ಲ, ಅದು ಅಲ್ಲೇ ಸಿಕ್ಕಕೊಳ್ತು. ಈಗ ಮಹಡಿ ಮೇಲೆ ಹತ್ತಿ ಅದೇ ಹಗ್ಗನ, ಅಯ್ಯೋ ಈಗ ನೆಕ್ಸ್ಟ್ ಆಡಕ್ ಬೇಕಲ್ಲ, ಇನ್ನು ಹಗ್ಗ ಅಲ್ಲಿ ಸಿಕ್ಕಕೊಂಡ್ಬಿಟ್ಟಿದೆ, ಅದನ್ನ ತೆಗಿಯೋಣ ಅಂತ ಇಬ್ರು ಹೋಗ್ಬಿಟ್ಟಿದ್ದಾರೆ. ಆ ಮಗು ಏನಿದೆ ಗರ್ಲ್, ಅವಳು ಅದು ಹಗ್ಗ ಹಿಡ್ಕೊಂಡು ಹೇಳ್ಕೊಂಡಿದ್ದಾಳೆ, ಅದು ಹೈ ಟೆನ್ಷನ್ 11 KV ಲೈನ್. ಸೊ ಅವಳಿಗೆ ಶಾಕ್ ಹತ್ತಿ ಅವಳನ್ನ ಹಿಂಗ್ ಶೇಕ್ ಆಗ್ತಿದ್ದಾಳೆ. ಆಮೇಲೆ ಅವಳನ್ನ ಬಿಡಿಸ್ಕೊಳಕ್ಕೆ ಅವ್ನ ಅಣ್ಣನೂ ಹೋಗಿದ್ದಾನೆ 9 ಇಯರ್ಸ್. ಅವನಿಗೆ ಇಬ್ರಿಗೂ ರಿಪಲ್ಸ್ ಆಗಿದೆ, ಲೈನ್ ಟ್ರಿಪ್ ಆಗಿದೆ. ಬಟ್ ಆ ಮಗು ಗರ್ಲ್ ಉಳಿಲಿಲ್ಲ, ಹುಡುಗ ಉಳಿದಿದ್ದಾನೆ. ಈ ತರ ಅಂದ್ರೆ ಮಕ್ಕಳು ಎಲ್ಲ ಆಡ್ತಾ ಇದ್ದಾರೆ ಅನ್ನೋದನ್ನ ಪೋಷಕರು ದಯವಿಟ್ಟು ತಾವು ಅದನ್ನ ಗಮನಿಸ್ರಿ ಅಂತ, ಎಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ. ಮಕ್ಕಳಲ್ಲಿ ನಾವು ಹೇಳಿರ್ತೀವಿ ಇದನ್ನೆಲ್ಲ, ಜಾಗೃತಿ ಮೂಡಿಸಿರ್ತೀವಿ. ಅದಕ್ಕೆ ನಾವು ಶಾಲೆಗಳಲ್ಲೇ ಜಾಸ್ತಿ ಅವೇರ್ನೆಸ್ ಪ್ರೋಗ್ರಾಮ್ ಹಾಕೊಂಡಿದೀವಿ ಈ ವರ್ಷ.
0: ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್, ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ, ಈ ಒಂದು ವಿಷಯದ ಕಾರ್ಯಕ್ರಮದಲ್ಲಿ ರಶ್ಮಿ ಹನ್ಸಿ ಅವರು ಹಾಗೂ ರೇಣುಕಾ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಕರೆಂಟ್ ಶಾಕ್ ಬಗ್ಗೆ ತಾವು ಮಾತನಾಡಿದ್ರಿ. ಅಂತ ಸಂದರ್ಭದಲ್ಲಿ ಈ ವಿದ್ಯುತ್ ಶಾಕ್ ಉಂಟಾದಾಗ ಅಥವಾ ಆದಾಗ, ಆ ಒಂದು ಅಪಘಾತ ಆದಾಗ ಕೈಗೊಳ್ಳಬೇಕಾದ ಪ್ರಾಥಮಿಕ ಚಿಕಿತ್ಸೆ ಯಾವುದು, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
1: ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ವಿದ್ಯುತ್ ಶಾಕ್ ಆಗಿದೆ ಅಂತ ಹೇಳಿದಾಗ ಗಾಬರಿ ಆಗುವುದು ಸಹಜ. ಈಗ ಅವ್ರ ಜೊತೆ ಯಾರೇ ಇರಲಿ, ಏನ್ ಮಾಡಲಿಕ್ಕೆ ಹೋಗ್ತಾರೆ ಅಂದ್ರೆ, ಆದಷ್ಟು ಅವ್ರನ್ನ ಡೈರೆಕ್ಟ್ ಆಗಿ ಕೈಯಿಂದಾನೆ ಎಳ್ಕೊಳ್ಳಕ್ಕೆ ಹೋಗ್ತಾರೆ. ಅದರಿಂದ ಏನಾಯ್ತು ಏನಾಯ್ತು ಅಂತ ಹೇಳಿ ಗಾಬರಿಯಲ್ಲಿ ಅದನ್ನ ಮಾಡ್ತಾರೆ. ಬಟ್ ಆ ಮೊಮೆಂಟ್ ಅಲ್ಲಿ ಆ ಕೆಲಸನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ಆ ವ್ಯಕ್ತಿಗೆ ಶಾಕ್ ತಗಲಿದೆ ಅಂದ್ರೆ, ನೀವು ಅವ್ರನ್ನ ಬರಿಗೈಯಲ್ಲಿ ನೀವು ಮುಟ್ಲಿಕ್ಕೆ ಹೋದ್ರೆ ಆ ಶಾಕ್ ನಿಮಗೂ ತಾಗ್ಲೋ ಚಾನ್ಸಸ್ ಏನು ಸಾಧ್ಯತೆ ಇದ್ದೇ ಇರುತ್ತೆ ಅದು. ಹಾಗಾಗಿ ಮೊದಲನೇದಾಗಿ ಸಾಧ್ಯ 10 ಮೀಟರ್ ಅಂತರದಲ್ಲಿ ನಿಂತು, ದೂರ ನಿಂತು, ಸಾಧ್ಯವಿದ್ರೆ ನಿಯರ್ ಬೈ ಏನಿರುತ್ತಲ್ಲ ಅದನ್ನ ವಿದ್ಯುತ್ತನ್ನ ಕಡಿತಗೊಳಿಸಲಿಕ್ಕೆ ನೋಡ್ಬೇಕು. ಅದನ್ನ ವಿದ್ಯುತ್ತನ್ನ ಏನು ಸಂಪರ್ಕ ಕಡಿತಗೊಂಡ ನಂತರ ಏನಿದೆ ಆ ವ್ಯಕ್ತಿಯನ್ನ ನೋಡ್ಲಿಕ್ಕೆ, ಬರಿಗೈಯಿಂದಾನೆ ಮುಟ್ಟದೆ ಈಗ ಕೋಲು ಅಥವಾ ಮರದ ಏನಿರುತ್ತಲ್ಲ ತುಂಡು ಅದನ್ನ ತಗೊಳ್ಬೇಕು, ಇಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಏನಿರುತ್ತಲ್ಲ ಅದನ್ನ ಅಥವಾ ಒಣ ಬಟ್ಟೆ ಇರುತ್ತಲ್ಲ ಅದರಿಂದ ಆ ವ್ಯಕ್ತಿನ ಸರಿಸಲಿಕ್ಕೆ ಪ್ರಯತ್ನ ಪಡಬೇಕು. ಅಂತ ಸಮಯದಲ್ಲಿ ನೀವೇನೇ ಈಗ ಮೆಟಾಲಿಕ್ ಆಬ್ಜೆಕ್ಟ್ ಏನಾದ್ರೂ ತಗೊಂಡ್ರಿ ಅಂದ್ರೆ ಅದು ನಿಮಗೂ ಕೂಡ ವಿದ್ಯುತ್ ತಗಲೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟ್ ಅದನ್ನ ವಿದ್ಯುತ್ ಸಂಪರ್ಕ ಕಡಿತಗೊಳಿಸ್ಬೇಕು, ನಂತರ ಆ ವ್ಯಕ್ತಿನ ಮರದ ಕೋಲಿನಿಂದ ನೀವು ದೂರ ತಳ್ಳಬೇಕು, ಆಮೇಲೆ ಅವ್ರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಸ್ಥಳೀಯ ಇವರಿಗೆ ಚಿಕಿತ್ಸೆ ಕೊಡಿಸಬೇಕಾಗಿರುತ್ತದೆ.
0: ಕೈಗಾರಿಕೆಗಳು ಮತ್ತು ಕಚೇರಿಗಳಲ್ಲಿ ವಿದ್ಯುತ್ ಸುರಕ್ಷತೆಗೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಈಗ ಏನಿದೆ ಅಂದ್ರೆ, ನಮ್ಮ ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರದ ಸುರಕ್ಷತಾ ಹಾಗೂ ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದ ಕ್ರಮಗಳು ನಿಬಂಧನೆಗಳು 2023 ಅನುಗುಣವಾಗಿ ಕೈಗಾರಿಕೆ ಮತ್ತು ಕಚೇರಿಗಳಲ್ಲಿ ತಮ್ಮ ವಿದ್ಯುತ್ ಸ್ಥಾವರಗಳನ್ನು ನಿರ್ವಹಣೆ ಮಾಡಬೇಕಾಗಿರುತ್ತದೆ.
0: ಸ್ನೇಹಿತರೆ, ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಈ ಒಂದು ವಿಷಯದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ರಶ್ಮಿ ಹನ್ಸಿ ಅವರು ಹಾಗೂ ರೇಣುಕಾ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಈ ಒಂದು ವೀಕ್ನ ಬಗ್ಗೆ ನಾವು ಮಾತನಾಡೋಣ. ಈ ವೀಕಿನ ಬಗ್ಗೆ, ಈ ಸಪ್ತಾಹ ಬಗ್ಗೆ ಜನರು ಎಷ್ಟು ಜಾಗೃತರಾಗಿದ್ದಾರೆ ಅದ್ರ ಬಗ್ಗೆ.
1: ಈಗ ವಿದ್ಯುತ್ ಅನ್ನೋದು ಒಂದು ಅಗೋಚರ ಶಕ್ತಿ, ಅದು ನಮ್ಗೆ ಮಿತ್ರನೂ ಹೌದು ಶತ್ರುನೂ ಹೌದು. ಅದನ್ನ ಬಳಸಬೇಕಾದ್ರೆ ನಾವು ಕೆಲವೊಂದು ಅತ್ಯಂತ ಸರಳ ಕ್ರಮಗಳನ್ನ ಅನುಸರಿಸ್ತಾ ಹೋದ್ರೆ ಈ ವಿದ್ಯುತ್ ಅಪಘಾತಗಳನ್ನ ತಡೆಗಟ್ಟಬಹುದಾಗಿದೆ. ಈಗ ಜನರಲ್ಲಿ ಜಾಗ್ರತೆ ಇದೆ ಇಲ್ಲ ಅಂತಲ್ಲ, ಬಟ್ ಏನ ಆ ಮೊಮೆಂಟ್ಗೆ ಏನ್ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರಲ್ಲ ಅದ್ರ ಮೇಲೇನೆ ಹೋಗ್ತದೆ. ಎಲ್ಲಿ ಈಗ ಕೆಲವೊಂದ್ಸಲ ಮಕ್ಕಳು ಚಾವಣಿ ಮೇಲೆ ಆಟ ಆಡ್ತಿರ್ತಾರೆ, ಇವರು ಆಗ್ಲೇ ಮೇಡಮ್ ರೇಣುಕಾ ಮೇಡಮ್ ಅವರು ಹೇಳ್ದಾಗ್ಲೆ ಕುತೂಹಲಕ್ಕೆ ಏನೋ. ಈಗ ವಣ್ಣೂರಂತ ಒಂದು ಊರಲ್ಲಿ ಒಬ್ಬ ಹುಡುಗ ಏನ್ ಮಾಡಿದಾನೆ, ಈ ಲೈನ್ ಮಧ್ಯದಲ್ಲಿ ಕೈಗೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿ ನೋಡ್ಲಿಕ್ಕೆ ಹೋಗಿದೆ. ಮುಟ್ಟಿದ್ರೆ ಏನಾಗುತ್ತೆ ಅಂತ ನೋಡೋ. ಕೆಟ್ಟ ಕುತೂಹಲ, ಕುತೂಹಲ ಇರಬೇಕು ಒಳ್ಳೇದು, ಬಟ್ ಈ ತರ ಇರಬಾರ್ದು. ಸೊ ಇವೇನೋ ಒಂಥರ ಏನೋ ಕ್ಷುಲ್ಲಕ ಕಾರಣಕ್ಕೆ ಎಷ್ಟೋ ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಆದಷ್ಟು ಎಷ್ಟು ಎಚ್ಚರಿಕೆ ವಹಿಸಿ ನಾವು ಬಳಸ್ತೀವಿ ಅಷ್ಟು ನಮಗೆ ಒಳ್ಳೇದು, ನಮ್ಮ ಕುಟುಂಬಕ್ಕೂ ಒಳ್ಳೇದು.
0: ಎಲೆಕ್ಟ್ರಾನಿಕ್ ಡಿವೈಸಸ್ಗಳ ಬಗ್ಗೆ ಮಾತನಾಡೋಣ. ಈ ವಿದ್ಯುತ್ ಉಪಕ್ರಮಗಳನ್ನು ಬಳಸುವಾಗ ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು ಅದರ ಬಗ್ಗೆ ತಿಳಿಸಬಹುದು.
1: ಮೊದಲನೇದಾಗಿ, ಭಾರತೀಯ ಗುಣಮಟ್ಟ ಸಂಸ್ಥೆಯ ಪ್ರಮಾಣೀಕೃತ ವಿದ್ಯುತ್ ಉಪಕರಣ ಕೇಬಲ್, ವೈರ್ ಅಥವಾ ಸುರಕ್ಷತಾ ಉಪಕರಣ ಬಳಸದೇ ಇರುವುದು. ಈಗ ಯಾವುದೇ ಒಂದು ನಾವು ವಿದ್ಯುತ್ ಉಪಕರಣ ತರ್ತೀವಿ ಅಂದರೆ ಅದಕ್ಕೆ ಏನು ಒಂದು ISI ಸರ್ಟಿಫಿಕೇಟ್ ಇರೋ ಉಪಕರಣನ ಬಳಸಬೇಕಾಗಿರುತ್ತದೆ. ಈಗ ಲೋಕಲ್ ಸಿಗುತ್ತೆ, ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ತಂದು ಬಳಸಲಿಕ್ಕೆ ಹೋದಾಗ ಅದರಿಂದ ಅನಾಹುತನೇ ಜಾಸ್ತಿ ಆಗ್ತಾ ಇರುತ್ತೆ. ಆದಷ್ಟು ಪ್ರಮಾಣೀಕೃತ ಉಪಕರಣಗಳನ್ನೇ ಬಳಸಬೇಕು.
0: ಈಗ ಬಹಳ ಮುಖ್ಯವಾಗಿ ಈ ಒಂದು ಬೆಂಕಿ ಕಾಣಿಸುತ್ತೆ ಅಲ್ವಾ, ಸಾಮಾನ್ಯವಾಗಿ ನಾವು ನೋಡಿರ್ತೇವೆ ಉಪಕ್ರಮಗಳು ಬಳಸುವಾಗ ಬೆಂಕಿ ಒಮ್ಮೆ ಬಂದ್ಬಿಡುತ್ತೆ, ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ಬಹಳಷ್ಟು ಜನ ನೀರು ಹಾಕ್ಲಿಕ್ಕೆ ಹೋಗ್ತಾರೆ.
1: ಅದು ಆ ಕೆಲಸ ಮೊದಲು ಮಾಡಬಾರ್ದು, ನೀರು ಹಾಕ್ಬಾರ್ದು. ಅದನ್ನ ಆಗ್ಲೇ ಹೇಳ್ದಂಗೆ ವಾಟರ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿ. ಸೊ ಅಂತ ಟೈಮ್ನಲ್ಲಿ ಮೈನ್ಸ್ ಸ್ವಿಚ್ ಆಫ್ ಮಾಡಬೇಕು, ಸ್ವಿಚ್ ಆಫ್ ಮಾಡಿ ಆದಷ್ಟು ಹೊರಗಡೆ ಬರಬೇಕು. ಅದರಿಂದ ಬಂದು ಏನು ಈಗ ಬೆಂಕಿ ಏನು ಅಲ್ಪ ಪ್ರಮಾಣದಲ್ಲಿ ಏನಾದರೂ ಆಗಿತ್ತಂದ್ರೆ ಒನ್ಸ್ ನೀವು ಪವರ್ ಸಪ್ಲೈ ಡಿಸ್ಕನೆಕ್ಟ್ ಮಾಡಿದ ಮೇಲೆ ನೀವು ಅದನ್ನು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಏನಿರುತ್ತಲ್ಲ ಅದನ್ನು ಬಳಸಿ ಬೆಂಕಿನ ನಂದಿಸ್ಬೇಕು. ಈಗ ಭಾರೀ ಗಾತ್ರದಲ್ಲಿ ಏನಾದರೂ ಅದು ಬೆಂಕಿ ಸ್ಪ್ರೆಡ್ ಆಗಿರುತ್ತೆ ಅಥವಾ ವ್ಯಾಪಿಸಿರುತ್ತೆ ಅಂದರೆ ನೀವು ಇಮಿಡಿಯೇಟ್ ಏನು ಇವ್ರು ಇರ್ತಾರಲ್ಲ ಫೈರ್ ಸ್ಟೇಷನ್ ಡಿಪಾರ್ಟ್ಮೆಂಟ್ನ ಅವರಿಗೆ ಕರೆಸಿ ಅವರ ಸಹಾಯದಿಂದ ನೀವು ಬೆಂಕಿಯನ್ನು ನಂದಿಸ್ಬೇಕು.
0: ಅರ್ಥಿಂಗ್ ಅಂದ್ರೇನು ಆ್ಯಂಡ್ ಅರ್ಥಿಂಗ್ ಮಹತ್ವದ ಕುರಿತು ಸ್ವಲ್ಪ ತಿಳಿಸ್ಬೋದು?
2: ಅರ್ಥಿಂಗ್ ಅಂದರೆ ಭೂ ಸಂಪರ್ಕ ಅಂತೀವಿ ನಾವು ಕನ್ನಡದಲ್ಲಿ. ಅರ್ಥಿಂಗ್ ಯಾವುದೇ ಈ ಮನೆ ಡೊಮೆಸ್ಟಿಕ್ ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಇನ್ಸ್ಟಾಲೇಷನ್ಗಳಲ್ಲಿ ಅರ್ಥಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಲೈಫ್ ಸೇವಿಂಗ್ ಡ್ರಗ್ ಅಂತೀವಲ್ಲ, ಈಗ ಮೆಡಿಕಲ್ ಟರ್ಮಲ್ಲಿ ಏನಾದರೂ ಲೈಫ್ ಸೇವಿಂಗ್ ಡ್ರಗ್ ಅಂತ ಇದ್ದರೆ ಅದು ನಮ್ಮ ವಿದ್ಯುತ್ ಇಲಾಖೆಯಲ್ಲಿ ಲೈಫ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ ಅನ್ಬೋದು ಅಥವಾ ಪ್ರೊಸೀಜರ್. ಇಟ್ ಈಸ್ ಎ ಲೈಫ್ ಸೇವಿಂಗ್ ಪ್ರೊಸೀಜರ್ ಆ್ಯಕ್ಚುಲಿ ಭೂ ಸಂಪರ್ಕ. ಯಾ ನಮ್ಮ ಈ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಬಗ್ಗೆ ನೀವು ಆವಾಗಲೇ ಕೇಳಿದ್ರಿ, ಟಿವಿ, ರಿಫ್ರಿಜರೇಟರ್, ಮಿಕ್ಸರ್ ಗ್ರೈಂಡರ್ಸ್, ಆ ಥರ್ಡ್ ಪಿನ್ ಅಂತ ಒಂದು ನೀವು ನೋಡಿರ್ಬೋದು ಸಾಮಾನ್ಯವಾಗಿ. ಕೆಳಗಡೆ ಎರಡು ಚಿಕ್ಕದಿರುತ್ತೆ, ಮೇಲೆ ಒಂದು, ಅದು ಅರ್ಥಿಂಗ್ ಪಾಯಿಂಟ್ ಅಂತೀವಿ. ಆ ಅರ್ಥಿಂಗ್ ಪಾಯಿಂಟನ್ನು ಏನು ಮಾಡಬೇಕು, ಭೂ ಸಂಪರ್ಕಗೊಳಿಸಬೇಕು. ನಮ್ಮ ಮನೆಯಲ್ಲಿರೋ ಇಂಡಸ್ಟ್ರಿಯಲ್ಲಿರೋ ಎಲ್ಲ ವಿದ್ಯುತ್ ಮೋಟರ್, ವಿದ್ಯುತ್ ಉಪಕರಣಗಳನ್ನು ಒಂದು ಭೂ ಸಂಪರ್ಕದ ಪೈಪಿಗೆ ಅಳವಡಿಸಿ ಅದನ್ನು ನಿಯಮಿತವಾಗಿ ಮತ್ತೆ ಯಾವ ಪ್ರೊಸೀಜರ್ ಇದೆ ಅದನ್ನು ಉಪ್ಪು ಹಾಕೋದು, ಕಲ್ಲಿದ್ದಲು ಹಾಕಿ ಅದನ್ನು ಪ್ರೊಸೀಜರ್ ಪ್ರಕಾರ ಅರ್ಥಿಂಗ್ ಮಾಡಿದರೆ ಎನಿ ಫಾಲ್ಟ್ ಕರೆಂಟ್ ಅಟ್ ಎನಿ ಟೈಮ್ ಫಾಲ್ಟ್ ಕರೆಂಟ್ ಈಸಿಯಾಗಿ ಭೂಮಿಗೆ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಫಾರ್ ಎಕ್ಸಾಂಪಲ್ ಗ್ರೈಂಡರಲ್ಲೇ ಒಂದು ಫಾಲ್ಟ್ ಆಯಿತು, ಅದು ಗ್ರೈಂಡರ್ ಭೂ ಸಂಪರ್ಕ ಕರೆಕ್ಟ್ ಆಗಿ ಮಾಡಿದ್ರೆ ಆ ಫಾಲ್ಟ್ ಕರೆಂಟ್ ಡೈರೆಕ್ಟ್ ಭೂಮಿಗೆ ಹೋಗುತ್ತೆ, ಗ್ರೈಂಡರ್ ಮುಟ್ಟಿದವರಿಗೆ ಏನೂ ಆಗಲ್ಲ. ಅಷ್ಟು ಅಂದ್ರೆ ಲೈಫ್ ಸೇವ್ ಮಾಡುತ್ತೆ. ಆಮೇಲೆ ಆ ಇನ್ಸ್ಟ್ರೂಮೆಂಟ್ಗೂ ಏನಾಗಲ್ಲ. ಈಗ ಟಿವಿ ಆಗಿರ್ಬೋದು ಇದೊಂದು ಮಾಡುತ್ತೆ. ಆಮೇಲೆ ಅದನ್ನ ವೋಲ್ಟೇಜ್ ಫ್ಲಕ್ಚುಯೇಷನ್ ಅಂತ ನೀವು ಕೇಳಿರ್ಬೋದು ಸಾಮಾನ್ಯವಾಗಿ, ಇದು ವರ್ಡ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಕೂಡ ಇದು ತಡೆಯುತ್ತೆ. ಸ್ಟೇಬಲ್ ಈಗ 230 volts ಸಿಂಗಲ್ ಫೇಸ್ ಡೊಮೆಸ್ಟಿಕ್ ಮನೆಯಲ್ಲಿರುತ್ತೆ, ಅದು 230 to 235-40 ವರೆಗೂ ಮೇಂಟೈನ್ ಮಾಡುತ್ತೆ ಅರ್ಥಿಂಗ್ ಪರ್ಫೆಕ್ಟ್ ಆಗಿದ್ರೆ. ನೀವು ಅರ್ಥಿಂಗ್ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು 250-260 ವೋಲ್ಟೇಜ್ ಫ್ಲಕ್ಚುಯೇಟ್ ಆಗಿ ಈ ಏನು ಇನ್ಸ್ಟ್ರೂಮೆಂಟ್ಸ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ ಇದಾವೋ ಅವು ಸುಡುವಂಥ ಚಾನ್ಸಸ್. ಲೈಟ್ನಿಂಗ್ ಟೈಮಲ್ಲೂ ಅಷ್ಟೇ, ಈ ಹೈರೈಸ್ ಬಿಲ್ಡಿಂಗ್ಸ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರಿದೆ. ಹೈರೈಸ್ ಬಿಲ್ಡಿಂಗ್, ಪ್ರತಿಯೊಂದು ಬಿಲ್ಡಿಂಗ್ 15 meter ಕಿಂತ ಹೈಟ್ ಇರೋ ಪ್ರತಿಯೊಂದು ಬಿಲ್ಡಿಂಗ್ ನ ಅರ್ಥಿಂಗ್ ಮಾಡ್ಕೊಂಡಿರಬೇಕು. ಅರ್ಥ್ ಲೈಟ್ನಿಂಗ್ ಅರೆಸ್ಟರ್ ಅಂತ ಅಂತೀವಿ ಅದನ್ನ. ಅದೇನಿಲ್ಲ, ಜಸ್ಟ್ ಡೈರೆಕ್ಟ್ ಆಗಿ ಆ ಪಾಯಿಂಟ್ ನ ಅರ್ಥ್ ಮಾಡಿರ್ತಾರೆ. ಯಾವುದೇ ಬಿಲ್ಡಿಂಗ್ ನ ಯಾವುದೇ ಸ್ಟ್ರಕ್ಚರ್ ಬೇರೆ ಯಾವುದೇ ಉಪಕರಣಕ್ಕೂ ಟಚ್ ಆಗದೇನೆ ಆ ಲೈಟ್ನಿಂಗ್ ಅರೆಸ್ಟರ್ ಅನ್ನೋ ಉಪಕರಣನ ಸೀದಾ ಬಂದು ಭೂ ಸಂಪರ್ಕಗೊಳಿಸಿರ್ತೀವಿ. ಈ ಲೈಟ್ನಿಂಗ್ ಥಂಡರ್ ಸ್ಟಾಕ್ ಬಂದಾಗ ಏನಾಗುತ್ತೆ, ಅದು ಆ ಡಿವೈಸ್ ಅದರಲ್ಲಿರೋ ವಿದ್ಯುತ್ ಲೈಟ್ನಿಂಗ್ ಅಲ್ಲಿರೋ ವಿದ್ಯುತ್ ಸೀದಾ ಭೂಮಿ ಕಳಿಸ್ಕೊಡುತ್ತೆ. ಸೊ ನಿಮ್ ಬಿಲ್ಡಿಂಗ್ ಸೇಫ್ ಇದೆ. ಸೊ ಅಂದ್ರೆ ಲೈಫ್ ಸೇವಿಂಗ್ ಡ್ರಗ್ ಆಫ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇಸ್ ಅರ್ಥಿಂಗ್.
0: ಅರ್ಥಿಂಗ್ ಅಂತ, ಎಸ್, ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಈಗ ಓವರ್ಲೋಡ್ ಮಾಡಿದ ಪ್ಲಗ್ ಪಾಯಿಂಟ್ಗಳಿಂದ ಯಾವ ಅಪಾಯಗಳು ಉಂಟಾಗುತ್ತವೆ ಅದ್ರ ಬಗ್ಗೆ ತಿಳಿಸಬಹುದಾ?
1: ಈಗ ಓವರ್ಲೋಡ್ ಅಂತ ಹೇಗೆ ಹೆಚ್ಚಾನ ಹೆಚ್ಚು ಏನು ಮಾಡ್ತಾರೆ, ಮನೆಗಳಲ್ಲಾಗಲಿ ಅಥವಾ ಆಫೀಸ್ಗಳಲ್ಲಿ ಒಂದು ಉಪಕರಣಕ್ಕೆ ಕೇಬಲ್ ಹಾಕಿ ತೊಗೊಂಡಿರ್ತಾರೆ. ಕೆಲವೊಂದ್ಸಲ ಇನ್ನೇನೋ ಅಡಿಷ್ನಲ್ ಎಕ್ವಿಪ್ಮೆಂಟ್ಸ್ ತಂದಿರ್ತಾರೆ, ಅವಾಗ ಇನ್ನೇನು ಮಾಡ್ತಾರೆ, ಎಕ್ಸ್ಟೆನ್ಷನ್ ಬಾಕ್ಸಸ್ ತೊಗೊಳ್ತಾರೆ, ಅದರಿಂದ ಪ್ಲಗ್ ಹಾಕಿಕೊಂಡು ಅವರು ಏನೋ ಆ ಉಪಕರಣನ ಚಾಲು ಮಾಡ್ಕೋತಾ ಇರ್ತಾರೆ. ಬಟ್ ಇದರಿಂದ ಏನಾಗುತ್ತೆ, ಆ ವಿದ್ಯುತ್ ಮಂಡಲದಲ್ಲಿ ಅಧಿಕ ಭಾರ ಆಗುತ್ತೆ, ಏನು ಹೆಚ್ಚಿನ ಭಾರ. ಈಗ ಯಾವುದೇ ಒಂದು ವ್ಯಕ್ತಿ ಅಂತ ನಾವು ಏನು ತಗೊಳ್ತೀವಲ್ಲ, ಅವ್ರಿಗೇನೆ ಒಂದು ಇಂತಿಷ್ಟು ಲಿಮಿಟ್ ಅಂತ ಹೇಳಿರುತ್ತೆ, ನಾನು ಇಷ್ಟು ಒತ್ತಡವನ್ನು ತಡ್ಕೋಬೋದು ಅಂತಿರುತ್ತೆ. ಹಾಗೆ ಕೂಡ ವಿದ್ಯುತ್ ಮಂಡಲದಲ್ಲೂ ಸಹ ಅದಕ್ಕೆ ಏನು ಎಷ್ಟು ಪ್ರಮಾಣದ ಒತ್ತಡ ತಡ್ಕೋಬೋದು ಅದ್ರ ಪ್ರಮಾಣವಾಗಿ ಅದ್ರದ ಕೇಬಲ್ ಆಗಲಿ ಅದಕ್ಕೆ ರಿಲೇಟೆಡ್ ಏನು ಸುರಕ್ಷತಾ ಉಪಕರಣನ ಅಳವಡಿಸಿರ್ತಾರೆ. ನೀವು ಯಾವಾಗ ಅದರಲ್ಲಿ ಹೆಚ್ಚಿನ ಎಕ್ಸ್ಟೆನ್ಷನ್ ಕಾರ್ಡ್ ಬಳಸಿ ನೀವು ಅಧಿಕ ಒತ್ತಡ ಅದ್ರ ಮೇಲೆ ಹಾಕಿದಾಗ ಆ ಕೇಬಲ್ ಮೇಲೆ ಒತ್ತಡ ಜಾಸ್ತಿ ಆಗಿ ಫಸ್ಟು ಅದು ಹೀಟ್ ಆಗ್ತಾ ಬರ್ತದೆ. ಕೇಬಲ್ ಆಗಲಿ ಏನೇ ಆಗಲಿ ಹೀಟ್ ಆಗ್ತಾ ಬಂದು ಮೆಲ್ಟ್ ಆಗಿ ಶಾರ್ಟ್ ಆಗಿ ಆ ಏನು ವಿದ್ಯುತ್ ಮಂಡಲದಲ್ಲಿ ಅಧಿಕ ಒತ್ತಡ ಉಂಟಾಗಿ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೀವು ಅಲ್ಲಿ ಸೇಫ್ಟಿ ಡಿವೈಸ್ ಕೊಟ್ಟಿದ್ದೀವಿ ಅಂತಲೂ ತಿಳ್ಕೋಬಹುದು, ಬಟ್ ನೀವೇನು ಆ ಎಲೆಕ್ಟ್ರಿಕಲ್ ಲೋಡ್ ಎಷ್ಟಿದೆ ಅದರ ಪ್ರಕಾರ ನೀವು ಏನು MCBಗಳಾಗಲಿ MCCBಗಳನ್ನಾಗಲಿ ಅಳವಡಿಸಿರ್ತೀರಾ. ಈಗ ನೀವು ಹೆಚ್ಚಿನ ಭಾರ ಹಾಕಿದಾಗ ಅವು ಆಕ್ಟ್ ಆಗೋದಿಲ್ಲ, ಹಾಗಾಗಿ ಅವು ಏನು ಬಿಸಿಯಾಗಿ ಶಾರ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಅಪಘಾತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
0: ರೈತರು ಕೃಷಿ ಪಂಪ್ಗಳನ್ನು ಬಳಸುವಾಗ ಯಾವ ಸುರಕ್ಷತಾ ಕ್ರಮಗಳನ್ನು ವಹಿಸಬೇಕು ಅದರ ಬಗ್ಗೆ ತಿಳಿಸಬಹುದು?
1: ಈಗ ಏನು ಈಗ ರೈತರ ಬಗ್ಗೆ ಕೇಳಿದ್ರಿ, ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೀರಾವರಿ ವ್ಯವಸ್ಥೆ ಇದೆ. 3 ನದಿಗಳು ಹರಿತಾ ಇರೋದ್ರಿಂದ ಇಲ್ಲಿ ಏನು ನೀರಾವರಿ ವ್ಯವಸ್ಥೆನೂ ಜಾಸ್ತಿ ಇರೋದ್ರಿಂದ ಕೃಷಿ ಚಟುವಟಿಕೆಗಳು ಜಾಸ್ತಿ ಇದೆ. ಈಗ ಎಲ್ಲಿ ಅಂದ್ರೆ, ಈಗ ರೈತರು ತಮ್ಮ ಹೊಲಗಳಿಗೆ IP ಸೆಟ್ಸ್ ಅಳವಡಿಸ್ಕೊಂಡಿರ್ತಾರೆ, ಅಲ್ಲಿ ಸ್ಟಾರ್ಟರ್ ಬಾಕ್ಸ್ ಅಥವಾ ಮೋಟರ್ಗಳನ್ನ ಅಳವಡಿಸಿರ್ತಾರಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮೊದಲನೇದಾಗಿ ಮೇಡಮ್ ಹೇಳ್ದಂಗೆ ಭೂ ಸಂಪರ್ಕ ವ್ಯವಸ್ಥೆ ಮಾಡ್ಕೊಂಡಿರೋದಿಲ್ಲ. ಫಸ್ಟ್ ಪಾಯಿಂಟ್ ಅಲ್ಲೇ ಬರ್ತಾ ಇದೆ, ಯಾವಾಗ ಅದು ಅರ್ಥಿಂಗ್ ಇರೋದ್ರಿಲ್ಲೋ. ಈಗ ಡೈರೆಕ್ಟ್ ಆಗ್ಲೇ ಹೇಳ್ದಾಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಎಲ್ಲಿಂದನೋ ಒಂದು ವಿದ್ಯುತ್ ಸೋರಿಕೆಯಾಗಿ ಆ ಪೂರಾ ಬಾಕ್ಸ್ಗೆನೆ ಎನರ್ಜೈಸ್ ಆಗಿ ಅದನ್ನ ಮುಟ್ಟಿದ ತಕ್ಷಣ ಅವರು ವಿದ್ಯುತ್ ಅಪಘಾತಕ್ಕೆ ಒಳಗಾಗಿರ್ತಾರೆ. ಈ ವಿದ್ಯುತ್ ಅಪಘಾತಗಳ ಅಂಕಿ ಅಂಶನ ನೋಡಿದ್ರೆ ಕಳೆದ 5 ವರ್ಷಗಳಲ್ಲಿ 295 ಜನರಿಗೆ ವಿದ್ಯುತ್ ಅಪಘಾತ ಸಂಭವಿಸಿ ಏನು ಪ್ರಾಣಕ್ಕೆ ಹಾನಿಯಾಗಿರುತ್ತದೆ. 295, ಇದೇನು ಕಡಿಮೆ ಅಂಕಿ ಅಲ್ಲ ಇದು. ಅದರಲ್ಲಿ ಹೆಚ್ಚಾನೆಚ್ಚು ರೈತರಿಗೆ ಸಾವಿನಪ್ಪಿರೋದು ವರದಿಯಿಂದ ತಿಳಿದು ಬಂದಿರುತ್ತದೆ ನಮಗೆ. ಈಗ ಅವರು ಏನು ಮಾಡ್ತಾರೆ ಅಂದರೆ, ಫಸ್ಟು ಹೊಲದಲ್ಲಿ ಈಗ ಆಗಲೇ ಹೇಳಿದಾಗಲೇ ತಂತಿ ಬೇಲಿ ಹಾಕ್ತಾರೆ, ಏನೋ ಕಾಡು ಪ್ರಾಣಿಗಳಿಂದ ತಮ್ಮ ಬೆಳೆಗಳನ್ನ ರಕ್ಷಿಸಲು ಹಾಕಿರ್ತಾರೆ. ಈಗ ಅದೇನು 12 volts ಸೋಲಾರ್ ಎನರ್ಜೈಸರ್ ಬಂದಿರೋದೆ, ಆಕ್ಚುಲಿ ಹಾಕ್ಬೇಕಾಗಿರೋದು ಅದನ್ನ. ಅವರು ಅದನ್ನ ಮಾಡೋಲ್ಲ, ಯಾಕಂದ್ರೆ ಈ ಮಳೆಗಾಲದಲ್ಲಿ ಈ ಸೋಲಾರ್ ಪ್ಯಾನಲ್ಸ್ ವರ್ಕ್ ಆಗಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಈಗ ಡೈರೆಕ್ಟ್ ತಮ್ಮ IP ಸೆಟ್ ಮೋಟರ್ಗೆ ಏನು ವಿದ್ಯುತ್ ಸಂಪರ್ಕ ಕೊಟ್ಟಿರ್ತಾರಲ್ಲ ಅದನ್ನೇ ನೇರವಾಗಿ ಅನಧಿಕೃತವಾಗಿ ಅವರು ತಂತಿ ಬೆಲೆಗೆ ಕೊಡ್ತಾರೆ. ಅದರಿಂದ ಏನಾಗುತ್ತೆ, ಈಗ ಪ್ರಾಣಿಗಳು ಸಾಯೋದಿರ್ಲಿ, ಈಗ ಮನುಷ್ಯರು ಹೋಗಿ ಮುಟ್ಟದಾಗ ಆ ಏನು 240 volts ಏನು ಕೊಟ್ಟಿರ್ತಾರಲ್ಲ ಸಂಪರ್ಕ, ಅವಾಗ ಅವರು ಹೋಗಿ ಅವ್ರ ಪ್ರಾಣಕ್ಕೇನೆ ಹಾನಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದಾಗಿ ಈಗ ಒಂದು ಏನು IP ಸೆಟ್ ಅಂತ ಹೇಳಿ IP ಫೀಡರ್ ಅಂತ ಹೇಳಿದ್ರೆ ಅವ್ರಿಗೆ ಇಂತಿಷ್ಟು ವೇಳೆ ಮಾತ್ರ 3-phase ಸಪ್ಲೈ ಅಂತ ಹೇಳಿ ಇರುತ್ತೆ. ಉಳಿದ ಟೈಮಲ್ಲಿ ಲೋಡ್ ಶೆಡ್ಡಿಂಗ್ ಆಗಿ ವಿದ್ಯುತ್ ಸಂಪರ್ಕ ಇರಲ್ಲಲ್ಲ, ಅವಾಗ ಏನು ಮಾಡ್ತಾರೆ ಅವರು, ಬೇರೆ ಕಡೆಯಿಂದ ವಿದ್ಯುತ್ತನ್ನ ಪಡೆದುಕೊಳ್ಳಲಿಕ್ಕೆ ಅನಧಿಕೃತವಾಗಿ ಈ ಲೈನ್ಗಳ ಮಧ್ಯದಲ್ಲಿ ಹುಕ್ಗಳನ್ನ ಹಾಕಿ ಎಳ್ಕೊಂಡು ಬಂದಿರ್ತಾರೆ. ಅದನ್ನು ಮಾಡಬಾರ್ದು. ಅವಾಗ ಏನಾಗುತ್ತೆ ಅಂದರೆ ತಾವೇ ಹೋಗಿ ಹುಕ್ ಹಾಕ್ಲಿಕ್ಕೆ ಹೋಗಿರ್ತಾರೆ, ಹಾಕಬೇಕಾದ್ರೂ ಅವರೇ ಡೈರೆಕ್ಟ್ ಲೈವ್ ವೈರ್ ಕಾಂಟ್ಯಾಕ್ಟ್ ಬಂದು ಎಲೆಕ್ಟ್ರಿಕಲ್ ಶಾಕ್ ಆಗಿ ಅವ್ರಿಗೆ ಆಕ್ಸಿಡೆಂಟ್ಸ್ ಆಗಿರೋದೆ. ಆಮೇಲೆ ಮೂರನೇದಾಗಿ ಆಗ್ತಾ ಇರೋದು ಅಂದರೆ ಈಗ ಮೋಟರ್ ಏನಾದರೂ ಕೆಟ್ಟಿರುತ್ತೆ, ಅದನ್ನು ಬಂದ್ ಮಾಡ್ಕೋಬೇಕು, ವಿದ್ಯುತ್ ಸಂಪರ್ಕ ಕಡಿತಗೊಳಿಸ್ಬೇಕು ಫಸ್ಟ್. ಅದನ್ನ ಮಾಡೋದಿಲ್ಲ, ಡೈರೆಕ್ಟ್ ಅಲ್ಲಿ ಸ್ವಿಚ್ ಆನ್ ಮಾಡಿಕೊಂಡೆ ಅದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಬೇರ್ ಹ್ಯಾಂಡಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದಾಗ ಶಾಕ್ ಹೊಡೆದು ವಿದ್ಯುತ್ ಅಪಘಾತ ಆಗಿರುತ್ತದೆ.
0: ಈಗ ವಿದ್ಯುತ್ ಕಂಬಗಳು ಅಥವಾ ತಂತಿಗಳ ಬಳಿಗೆ ಅಪಾಯ ಕಂಡು ಬಂದರೆ ಯಾರಿಗೆ ಮಾಹಿತಿ ನೀಡಬೇಕು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ವಿದ್ಯುತ್ ಅಪಘಾತಗಳು ಅಥವಾ ತಂತಿಗಳು ಹರಿದು ಬಿದ್ದಿದ್ರೆ ಇಮಿಡಿಯೇಟ್ ಆಗಿ ವಿದ್ಯುತ್ ಸರಬರಾಜು ಇಲಾಖೆಯ ಲೋಕಲ್ ಶಾಖಾಧಿಕಾರಿಗಳಿಗೆ, ಅವರ ಮಾರ್ಗದಾಳುಗಳಿಗೆ, ಪವರ್ಮೆನ್ ಅಂತೀವಲ್ಲ, ಅವರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ನೀಡಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಅವರ ಹತ್ರ ಹೋಗಬಾರ್ದು.
0: ಶಾಲೆಗಳು ಮತ್ತು ಸಮುದಾಯದ ಪಾತ್ರ ಈ ಒಂದು ವಿದ್ಯುತ್ ಸುರಕ್ಷತಾ ಜಾಗೃತಿ ಮೂಡಿಸುವುದರಲ್ಲಿ ಯಾವ ರೀತಿ ಇರಬೇಕು ಅದರ ಬಗ್ಗೆ ತಿಳಿಸುವ.
2: ಸಮುದಾಯ ಸಮಾಜದ ಪಾತ್ರ, ಈಗ ವಿದ್ಯುತ್ತನ್ನ ಎಲ್ಲರೂ ಉಪಯೋಗಿಸ್ತಾ ಇದ್ದೀವಿ. ಸಮಾಜ ವಿದ್ಯುತ್ ಇಲ್ಲದೆ ಯಾವುದೇ ಕೆಲಸ ಆಗೋದೇ ಇಲ್ಲ. ಈಗ ನಮ್ದು ಎಲ್ಲರ ಜವಾಬ್ದಾರಿ ಅದು, ಸಮಾಜದ ಪ್ರತಿಯೊಬ್ಬ ಮನುಷ್ಯರದು, ಅದು ಮಗುವಿನಿಂದ ಹಿಡಿದು ಲಾಸ್ಟ್ 70 ಅವ್ರ ಏಜ್ ಲಿಮಿಟ್ ಇರೋವರೆಗೂ ಅವ್ರು ಅಟ್ಲೀಸ್ಟ್ ಫೋನ್ ಆದರೂ ಯೂಸ್ ಮಾಡ್ತಾರೆ, ಫೋನ್ ಚಾರ್ಜಿಂಗ್ ಆದರೂ ಹಾಕೋತಾರೆ ಯಾರೇ ವಯಸ್ಸಾದವರು. ಸೊ ಪ್ರತಿಯೊಬ್ಬ ಮನುಷ್ಯನ ಮಾನವನ ಪ್ರಾಥಮಿಕ ಸುರಕ್ಷತಾವಾಗಿ ವಿದ್ಯುತ್ತನ್ನು ಯೂಸ್ ಮಾಡೋದು ಪ್ರಾಥಮಿಕ ಡ್ಯೂಟಿ. ಸೊ ಅದನ್ನ ಅವರು ನೆಗ್ಲಿಜೆನ್ಸ್ ಅಂತ ಒಂದು ಮಾಡಬಾರ್ದು. ಅಥವಾ ನನ್ಗೆ ಅಂದರೆ ಇಷ್ಟೊಂದು ವರ್ಷದಿಂದ ಏನೂ ಆಗಿಲ್ಲ, ಈ ಮುಂದೇನೂ ಆಗೋಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಬಹಳ ಜನ. ಅದು ನಮ್ಮ ರೈತರು ಇರ್ಬೋದು, ನಮ್ಮ ಇಲಾಖೆಯ ಸಿಬ್ಬಂದಿನೂ ಇರ್ಬೋದು, ನಾವು ಇರ್ಬೋದು. ಫೋನ್ ಚಾರ್ಜ್ ಹಾಕೊಂಡು ಮಾತಾಡಿರೋ ಸಮಯದಲ್ಲಿ ಫೋನ್ ಬ್ಲಾಸ್ಟ್ ಆಗಿ ಶಾಕ್ ಆಗಿ ಅಪಘಾತಗಳಾಗಿರೋದನ್ನ ತಾವು ಟಿವಿಲಿ ಕೇಳಿರ್ಬೋದು, ನೋಡಿರ್ಬೋದು, ನೀವು ಪೇಪರಲ್ಲಿ ಓದಿರ್ಬೋದು. ಅವೆಲ್ಲ ನಮ್ದೇ ಜವಾಬ್ದಾರಿ ಇತ್ತು, ಅದರಲ್ಲಿ ನಮಗೆ ಅಪಘಾತ ಆಗೋದಕ್ಕೆ ಬೇರೆ ಯಾರು ಕಾರಣ ಇರಲಿಲ್ಲ ಅಲ್ಲಿ. ಸೊ ಪ್ರತಿಯೊಬ್ಬರಿಗೂ ತಮ್ಮ ಸ್ವಯಂ ರಕ್ಷಣೆಗೋಸ್ಕರನೇ ತಾವು ಜವಾಬ್ದಾರರಾಗಿರ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ, ಜವಾಬ್ದಾರಿ ಮೂಡಿದೆ. ಆಮೇಲೆ ಅವ್ರಿಗೆ ಅವೇರ್ನೆಸ್ ಅನ್ನೋದೊಂದು ಏನು ನಾವು ಕೊಡ್ತಾ ಇದೀವಿ ಪ್ರತಿ ವರ್ಷ, ಅದನ್ನು ಮೂಡಿದೆ. ಆದರೂ ಇನ್ನೂ ಅವರು ಹೆಚ್ಚಿಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ಅವಶ್ಯಕತೆ ಇದೆ. ವಿದ್ಯುತ್ ಯಾಕಂದ್ರೆ ಅದು ಕಾಣೋದಿಲ್ಲ ಅನ್ನೋ ಕಾರಣಕ್ಕೆ ಬೆಂಕಿ ಕಾಣುತ್ತೆ, ನೀವು ಮುಟ್ಟಲ್ಲ ಅದನ್ನ, ದೂರದಿಂದನೇ ಕಾಣುತ್ತೆ, ನೋಡಬಹುದು. ಅದು ಒಂದು 10 ದೂರದಿಂದ ಅದ್ರ ಶಾಖನ ನೀವು ಅದನ್ನ ಅನುಭವಿಸಬಹುದು. ಬಟ್ ಇದು ಬೆಂಕಿ ವೈರ್ ಮುಟ್ಟಿದ್ರು ಕಾಣಲ್ಲ, ವೈರ್ ಒಳಗಡೆ ಇರುತ್ತೆ, ಮೇಲಿರೋ ಇನ್ಸುಲೇಷನ್ ಕಣ್ಣಲ್ಲಿ ಕಾಣೋದಿಲ್ಲ ಮುಟ್ಟಿದ್ರೆ. ಸೊ ಅದು ಕಾಣದೇ ಇರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ, ಏನು ಆಗಲ್ಲ ನನಗೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ನಮ್ದು ಎಲ್ಲಾ ಸಮಾಜದ ಬಾಂಧವರಲ್ಲಿ, ಈ ಮೂಲಕವಾಗಿ ನಾವು ನಮ್ಮ ರೈತ ಬಾಂಧವರಲ್ಲಿ, ಸಿಬ್ಬಂದಿಗಳಲ್ಲಿ, ಎಸ್ಕಾಂ ಇಲಾಖೆ ಸಿಬ್ಬಂದಿಗಳಲ್ಲಿ, ಮತ್ತೆ ಗೃಹಿಣಿಯರಲ್ಲಿ, ಶಾಲಾ ಮಕ್ಕಳಲ್ಲಿ ನಮ್ಮ ಕಳಕಳಿಯ ಮನವಿ ಏನಿದೆ ಅಂದ್ರೆ, ನಮ್ಮ ಸ್ಟಾಟಿಸ್ಟಿಕ್ಸ್ ಅದನ್ನ ನಾವು ಹೇಳುತ್ತೆ, ನಮ್ಗೆ ಎಷ್ಟು ಸಾಮಾಜಿಕವಾಗಿ ಪ್ರಾಣ ಹಾನಿ, ಪ್ರಾಣಿಗಳ ಹಾನಿ, ಮತ್ತೆ ನಮ್ಮ ಪಬ್ಲಿಕ್ ಪ್ರಾಪರ್ಟಿ. ಈ ಒಂದು ಇಂಡಸ್ಟ್ರಿಗೆ ರೀಸೆಂಟ್ ಆಗಿ ಚಿಕ್ಕೋಡಿಲ್ ತಾವು ಕೇಳಿರ್ಬೋದು ಬ್ಲಾಸ್ಟ್ ಆಗಿದೆ ಅಂತ ಫ್ಯಾಕ್ಟ್ರಿಲಿ, ಅದು ಎಷ್ಟು ಸುಮಾರು ಪ್ರಾಪರ್ಟಿ ಹಾನಿ ಆಯ್ತು ಅಲ್ಲಿ. ಅದು ಹಾನಿ ಆಗೋದ್ರಿಂದ ಮತ್ತೆ ಅದನ್ನ ಕಟ್ಟೋದಕ್ಕೆ ಎಷ್ಟು ಸಮಯ ಬೇಕು, ಅದ ಫಂಡ್ಸ್ ಬೇಕು, ಒಂದು ಇಡೀ ಸಂಸ್ಥೆನ ಕಟ್ಟೋದಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು, ಆ ಏನಿದೆ ಅಲ್ಲ ಆ ಪ್ರಯತ್ನ ಮತ್ತೆ ಮೊದಲಿಂದಲೇ ನೀವು ಚಾಲು ಮಾಡಬೇಕು. ಆದ್ರಿಂದ ಇದು ಲಾಸ್ ನಮ್ಮ ಸಮಾಜಕ್ಕೇನೆ. ವಿದ್ಯುತ್ ಅಪಘಾತ ಆಗಿದೆ ಒಂದು ಮಗುಗಾಗಿದೆ, ಆ ಲಾಸು ಮನೆಗೆ, ಆ ಕುಟುಂಬಕ್ಕೆ, ಪ್ರಾಪರ್ಟಿಗಾಗಿದೆ, ಆ ಲಾಸು ಆ ಫ್ಯಾಕ್ಟ್ರಿ ಇರೋ ವರ್ಕರ್ಸ್ಗೆ ಪ್ಲಸ್ ಆ ಓನರ್ಗೆ. ಸೊ ಇದು ನಮ್ಮ ಅಲ್ಟಿಮೇಟ್ಲಿ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಇಟ್ ಈಸ್ ಅಫೆಕ್ಟಿಂಗ್ ದ ಸೊಸೈಟಿ. ಸೊ ನಾವು ಸಮಾಜ ಬಾಂಧವರಲ್ಲಿ ಅದಕ್ಕೆ ಪ್ರತಿಯೊಬ್ಬರಿಗೂ, ಈ ಪರ್ಟಿಕ್ಯುಲರ್ ಆಗಿ ಯಾವುದೇ ವರ್ಕರ್ಸ್ ಅಂತ ಕೇಳಲ್ಲ, ಪ್ರತಿಯೊಬ್ಬರಿಗೂ ಇನಿಮು ಸೇರಿ ಈ ವಿದ್ಯುತ್ತನ್ನ ಸುರಕ್ಷಿತವಾಗಿ ಬಳಸಿ ಅದ್ರ ಬಗ್ಗೆ ಭಯ ಇರಲಿ ಸ್ವಲ್ಪ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ.
0: ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಅಂತ ಸಂದರ್ಭದಲ್ಲಿ
1: ಅದೇ ಅತಿಯಾದ ಆತ್ಮವಿಶ್ವಾಸ ಇರಬಾರ್ದು ಯಾರಿಗೆ, ಎಲ್ಲ ಗೊತ್ತಿದೆ. ಈಗ ಹೇಗಾಗಿದೆ ಅಂದ್ರೆ ಈ ವಿದ್ಯುತ್ ಅಪಘಾತಗಳನ್ನ ನೋಡಿ ನೋಡಿ ನಾವು ಒಂದು ಸ್ವಿಚ್ ನ ಆನ್ ಮಾಡ್ಬೇಕಾದ್ರೂ ಭಯ ಪಡೆಯುವಂತ ಸ್ಥಿತಿಯಲ್ಲಿ ನಾವಿದ್ದೀವಿ ಈಗ. ಯಾಕೆ ಕಣ್ಣಾರೆ ನೋಡಿರ್ತೀವಿ ನಾವೀಗ. ಈಗ ಒಂದು ಮಗು ಸತ್ತಿರತ್ತೆ, ಈಗ ವಿದ್ಯುತ್ ಶಾಕ್ ಅನ್ನೋದು ಒಂದು ಸಣ್ಣ ಹುಡುಗಂಗೆ ಆಗುತ್ತೆ ಅವ್ರಿಗೆ ಆಗುತ್ತೆ ಅಂತ ಅದು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ, ಮನುಷ್ಯನ್ಗೆ ಆಗ್ಲಿ ಪ್ರಾಣಿಗೆ ಆಗ್ಲಿ ಪ್ರಾಪರ್ಟಿಗೆ ಆಗ್ಲಿ ಯಾರಿಗೆ ಆದ್ರೂ ಒಂದು ಲಾಸ್ ಇಸ್ ಎ ಲಾಸ್, ಅದು ವೈಯಕ್ತಿಕವಾಗಿರ್ಲಿ ಏನು ಸಾಮಾಜಿಕವಾಗಿರ್ಲಿ ಅದು ಅದನ್ನ ನಾವು ಸರಿಪಡಿಸ್ಲಿಕ್ಕೆ ಆಗಲ್ಲ. ಅವರು ಏನೀಗ ವಿದ್ಯುತ್ ಅಪಘಾತ ಆಗಿರೋ ಕುಟುಂಬಗಳ ರೋದನೆ ಅವೆಲ್ಲ ನಾವು ಆ ಮೊಮೆಂಟ್ಗೆ ಏನು ತನಿಖೆ ಮಾಡ್ಲಿಕ್ಕೆ ಹೋಗಿರ್ತೀವಲ್ಲ ಈಗ ಯಾವ ಕಾರಣದಿಂದ ಆಗಿದೆ ಅಂತ ಹೇಳಿ, ಅವಾಗ ಹೋದಾಗ ಏನಾಗಿದೆ ಅಂದ್ರೆ ಎಲ್ಲ ಆದ್ಮೇಲೆ ಹೋಗ್ತಿವಲ್ಲಪ್ಪ ಅಂತ ನಮ್ಗೆ ಸಾಕಷ್ಟು ಸಲ ಅನ್ಸಿದೆ. ಅದು ಅದೇ ಒಂದ್ ಸ್ವಲ್ಪ ಏನು ಒಂದ್

0: ಕಥೆಗಳೆಲ್ಲ ಏನು ಒಂದು ಸಿಲಿ ರೀಸನ್. ಈಗ ಒಂದು ರೋಡ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಆ ರೋಡ್ ಲೈನ್ ಹೋಗಿರತ್ತೆ, ಅಲ್ಲೇನೆ ಒಂದು ಉದ್ದದ ರಾಡ್, ಈಗ ಬೋರ್ವೆಲ್ ಎಲ್ಲ ಹಾಕ್ತಾ ಇರ್ತಾರೆ, ಬೋರ್ವೆಲ್ ಬೋರು ಹೊಲದಲ್ಲೆಲ್ಲ ಬೋರ್ ಅಳವಡಿಸ್ತಾ ಇರ್ತಾರಲ್ಲ, ಅವಾಗ ಏನದು ಡಿಗ್ ಹೆಂಗ್ ಮಾಡ್ತಾ ಇರ್ತಾರಲ್ಲ, ಇನ್ಸರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಆ ಕಂಬ ಅದೇನು ರಾಡ್ ಬರುತ್ತಲ್ಲ, ಅದು ನೀರಿನ ಪೈಪ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಮೇಲೆ ಲೈನ್ ಹೋಗಿರತ್ತೆ, ಅದನ್ನ ಗಮನಿಸದೆ ಅದಕ್ಕೆ ಹೋಗಿ ಕಾಂಟ್ಯಾಕ್ಟ್ ಬಂದಿರತ್ತೆ ಅದನ್ನ, ಅದಕ್ಕಾಗಿರತ್ತೆ. ಆಮೇಲೆ ಈ ಕ್ರೇನು ಬುಲ್ಡೋಜರ್ಗಳು ಇರುತ್ತೆ, ಮಣ್ಣನ್ನ ತೆಗಿಲಿಕ್ತಾ ಇರ್ತಾರಲ್ಲ, ಅದನ್ನೇನು ಅಲ್ಲೇ ಲೈನ್ ಇರುತ್ತೆ, ಅಲ್ಲೇ ಹೋಗಿ ಅದನ್ನ ಚಾಲು ಮಾಡಿ ಎತ್ತು ಬಿಟ್ಟಿರ್ತಾರೆ. ಆವಾಗಲೂ ಆಗಿದೆ, ಈಗ ಒಬ್ಬ ವ್ಯಕ್ತಿ ಇಬ್ರು ವ್ಯಕ್ತಿ ಅದ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಅಪಘಾತ ಸಂಭವಿಸ. ಆದಷ್ಟು ನಾವು ಕಾಳಜಿ ವಹಿಸಿ ಎಚ್ಚರ, ಏನು ಆ ಮೊಮೆಂಟ್ಗೆ ಎಚ್ಚರ ವಹಿಸಿ ಉಪಯೋಗಿಸಿದ್ರೆ ಇಂಥ ಅಪಘಾತಗಳನ್ನ ನಾವು ಕಡಿಮೆ ಮಾಡಬಹುದು ಅಂತ ಹೇಳಿ ನಮ್ಮ ಮನವಿ ಎಲ್ಲರಲ್ಲೂ. ಅಷ್ಟು ಆದಷ್ಟು ಜಾಗರೂಕತೆಯಿಂದ ಬಳಸಿ ವಿದ್ಯುತ್ನ.
1: ಸ್ನೇಹಿತರೆ, ಇದಾಗಿತ್ತು ನ್ಯಾಷನಲ್ ಇಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ವಿದ್ಯುತ್ ಪರಿವೀಕ್ಷಕರು ರಶ್ಮಿ ಹನ್ಸಿ ಅವರು ಹಾಗೂ ಉಪ ವಿದ್ಯುತ್ ಪರಿವೀಕ್ಷಕರು ರೇಣುಕಾ ಅವರು ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.